0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ಮಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಬೇಡವಾದ ವಿಷಯಗಳಿಗೆ ನೀಡುವ ಸಮಯದ 25% ಅವಶ್ಯಕವಾದ ವಿಷಯಗಳಿಗೆ ಮೀಸಲಿಟ್ಟರೆ ಬದುಕು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ, ದಿನಾಂಕ 13 ಅಕ್ಟೋಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕ್ಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ಸ್ನೇಹಿತರೆ, ಇಂದಿನ ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಮೂರನೆಯ ದಿನದ ಆರಾಧ್ಯ ದೇವಿ ಚಂದ್ರಗಂಟೆಯ ಮಹಿಮೆಯನ್ನ ತಿಳಿದುಕೊಳ್ಳೋಣ. ಚಂದ್ರಗಂಟಾ ದೇವಿಯ ಪೂಜೆಯಲ್ಲಿ ಭಕ್ತರು ಹೂವು, ಹಣ್ಣು, ದೀಪ, ನೈವೇದ್ಯವನ್ನು

ಸಮರ್ಪಿಸಿ ದೇವಿಯ ಅನುಗ್ರಹವನ್ನ ಕೋರುತ್ತಾರೆ. ಭಕ್ತಿಯಿಂದ ದೇವಿಯನ್ನ ಸ್ಮರಿಸುವುದರ ಜೊತೆಗೆ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನ ಬೆಳೆಸಿಕೊಳ್ಳುವುದು ಮುಖ್ಯವಾಗುತ್ತೆ. ನಮ್ಮ ಬದುಕಿನಲ್ಲಿರುವಂತಹ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿಯನ್ನ ದೇವಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಗೀತ ಸುಧಾ. ಚಂದ್ರಗಂಟೆಯು ನಮ್ಮೆಲ್ಲರಿಗೂ ಧೈರ್ಯ, ನೆಮ್ಮದಿ ಮತ್ತು ಸುಖ ಸಮೃದ್ಧಿಯನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈಗ ಮತ್ತೊಂದು ಗೀತೆಯನ್ನ ಕೇಳಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವಣುಧ್ವನಿ 90.4 FM. ಈ ದೇವಿಯು ಧೈರ್ಯ, ಶೌರ್ಯ ಮತ್ತು ಶಕ್ತಿಯ ಪ್ರತೀಕ. ಭಕ್ತರ ಕಷ್ಟಗಳನ್ನ ದೂರ ಮಾಡಿ ಅವರಿಗೆ ಧೈರ್ಯ ತುಂಬುವ ತಾಯಿಯಾಗಿದ್ದಾಳೆ ಚಂದ್ರಘಂಟಾ ದೇವಿ. ದೇವಿಯ ಸ್ಮರಣೆಯೊಂದಿಗೆ ಈಗ ಕೇಳಿ ಮತ್ತೊಂದು

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಸ್ನೇಹಿತರೆ, ಚಂದ್ರಘಂಟಾ ದೇವಿಯ ರೂಪ ಬಹಳ ವಿಶೇಷವಾಗಿದೆ. ದೇವಿಯನ್ನ ಸಾಮಾನ್ಯವಾಗಿ ಹುಲಿ ಅಥವಾ ಸಿಂಹದ ಮೇಲೆ ಆಸೀನಳಾಗಿದ್ದಾಳೆ. 10 ಕೈಗಳನ್ನ ಹೊಂದಿದ್ದು ವಿವಿಧ ಆಯುಧಗಳನ್ನ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಹಣೆಯ ಮೇಲಿನ ಅರ್ಧಚಂದ್ರ ಮತ್ತು ಗಂಟೆಯ ಆಕಾರ ಆಕೆಗೆ ಹೆಸರಿನ ವಿಶೇಷತೆಯಾಗಿದೆ. ದೇವಿಯ ಈ ರೂಪ ನಮಗೆ ಒಂದು ಮಾತನ್ನ ನೆನಪಿಸುತ್ತೆ. ಜೀವನದಲ್ಲಿ ಪ್ರೀತಿ ಕರುಣೆ ಎಷ್ಟು ಮುಖ್ಯವೋ, ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯವೂ ಕೂಡ ಅಷ್ಟೇ ಮುಖ್ಯ. ಈಗ ಮುಂದಿನ ಗೀತೆಯನ್ನ

ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಚಂದ್ರಘಂಟಾ ದೇವಿಯ ರೂಪವನ್ನ ಪಾರ್ವತಿ ದೇವಿಯೊಂದಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳಲ್ಲಿ ವಿವರಿಸಲಾಗಿದೆ. ಶಿವನನ್ನ ವಿವಾಹವಾದ ನಂತರ ಪಾರ್ವತಿ ದೇವಿಯು ಚಂದ್ರಘಂಟಾ ರೂಪವನ್ನ ಧರಿಸುತ್ತಾಳೆ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸ್ನೇಹಿತರೇ, ನವರಾತ್ರಿಯ 9 ದಿನಗಳು, ಜಗನ್ಮಾತೆಯ 9 ರೂಪಗಳ ಆರಾಧನೆ. ಪ್ರತಿಯೊಂದು ರೂಪದಲ್ಲೂ ಒಂದೊಂದು ಶಕ್ತಿ ಹಾಗೂ ಒಂದೊಂದು ಸಂದೇಶ ಅಡಗಿದೆ. ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಗೀತೆ ನಿಮಗಾಗಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಯಲ್ಲಿ ಮನೋಧ್ವನಿ 90.4 FM. ದೇವಿಯು ನಮ್ಮೆಲ್ಲರಿಗೂ ಧೈರ್ಯ, ನೆಮ್ಮದಿ ಮತ್ತು ಸುಖ ಸಮೃದ್ಧಿಯನ್ನ ಕರುಣಿಸಲು ಎಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಾಳೆ ನವರಾತ್ರಿಯ 4ನೆಯ ದಿನ ಕುಷ್ಮಾಂಡ ದೇವಿಯ ಮಹಿಮೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ಮನೋಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ಸಾಹಿತ್ಯ ಶಬ್ದದ ವ್ಯಾಖ್ಯೆಯ ವಿವರಣೆ ಸಂಕೀರ್ಣವಾದುದು. ಸಮರ್ಥ ಅಭ್ಯಕ್ತಿಯ ಹಿನ್ನೆಲೆಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ವ್ಯಕ್ತಿಯ ಮನೋವಿಕಾಸಕ್ಕಾಗಿ, ಮನೋವಿಲಾಸಕ್ಕಾಗಿ, ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಕಲ್ಪನೆಯ ಮೆರುಗಿನಿಂದ ಹೃದಯಂಗಮವಾಗಿ ಭಾವನೆಯನ್ನು ನಿರೂಪಿಸುವುದಕ್ಕೆ ಸಾಹಿತ್ಯವೆನ್ನಬಹುದು. ವಿಷಯಗಳ ಹಿತಮಿತವಾದ ಮಿಶ್ರಣವಿದು. ಮಕ್ಕಳಿಗೆ ಅಜ್ಜ ಅಜ್ಜಿಯರ ಕುತೂಹಲ ಭರಿತ ಕಥೆಗಳು ರಂಜನೀಯವೆನಿಸುತ್ತಿದ್ದವು ಅಂದು. ಇಲ್ಲಿ ಕಥಾವಸ್ತು ಶೈಲಿ ಮಕ್ಕಳ ಮನೋವಿಕಾಸಕ್ಕೆ ಕಾರಣವಾಗುತ್ತಿದ್ದವು. ಆದಿ ಕಾಲದಿಂದಲೂ ಮಾನವ ತನ್ನ ಭಾವನೆಗಳನ್ನು ಹೊರಹಾಕಲು ಅನೇಕ ಹಾವಭಾವಗಳನ್ನು ಹೊರಹಾಕುತ್ತಿದ್ದನು. ಇದರಿಂದ ನೃತ್ಯ, ನಾಟಕ, ಸಂಗೀತ, ಸಾಹಿತ್ಯ, ಶಿಲ್ಪ ಕಲೆಗಳು ವಿಕಾಸ ಹೊಂದಿದವು. ಈ ಎಲ್ಲ ಲಲಿತ ಕಲೆಗಳ ಮುಖಾಂತರ ತನ್ನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದನು. ಲಲಿತ ಕಲೆಗಳಲ್ಲಿ ಸಾಹಿತ್ಯ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇದು ಹೃದಯ ಸ್ಪರ್ಶಿ ಮತ್ತು ಭಾವನಾತ್ಮಕವಾದುದು. ಎಲ್ಲ ಸಾಹಿತ್ಯವಿದ್ದರೆ ಅಡುಗೆ ರುಚಿಯಾಗುತ್ತದೆ ಎಂಬ ಮಾತು ಗ್ರಾಮೀಣ ಮಹಿಳೆಯರ ಮಾತಿನಲ್ಲಿರುವುದನ್ನು ಗಮನಿಸಬೇಕು. ಹಿತಮಿತವಾದ ಷಡ್ರಸಗಳಾದ ಸಿಹಿ, ಹುಳಿ, ಉಪ್ಪು, ಖಾರ ಹೀಗೆ ಹದಗೊಂಡ ಬೆರಕೆಯಲ್ಲಿ ಬೆಂದ ಪಾಕವು ಸಾಹಿತ್ಯವೆನಿಸುತ್ತದೆ. ಇದೇ ರೀತಿ ರೈತರು ಹೊಲಗದ್ದೆಗಳಿಗೆ ಕೆಲಸಕ್ಕೆ ಹೋಗುವಾಗ ಎಲ್ಲ ಸಾಹಿತ್ಯ ತಗೊಂಡು ಬಾ ಎನ್ನುವಂತಹದನ್ನು ಈ ಮಾತನ್ನು ಇವತ್ತಿಗೆ ಕೇಳಬಹುದು. ಇಲ್ಲಿ ಸಾಹಿತ್ಯವೆಂದರೆ ಕೆಲಸಕ್ಕೆ ಪೂರಕವಾದ ಸಲಕರಣೆಗಳು, ಭೌತಿಕ ಅನುಕೂಲತೆಗಳನ್ನು ದೊರಕಿಸಿಕೊಡುವುದಕ್ಕೆ ನಾಗರಿಕತೆಯನ್ನುತ್ತವೆ. ಆದರೆ ಅಂತರಂಗ ಶುದ್ಧಿಗಾಗಿ, ಆಂತರಿಕ ಸಂತೃಪ್ತಿಗಾಗಿ ಕಲೆ, ಸಾಹಿತ್ಯ, ಸಂಗೀತ, ಧರ್ಮ ಮೊದಲಾದವುಗಳು ಸಂಸ್ಕೃತಿ ಎನಿಸಿದವು. ಮಾನವೀಯ ಮೌಲ್ಯಗಳನ್ನು ಬಿತ್ತುವಲ್ಲಿ, ಸುಸಂಸ್ಕೃತ ಮಾನವನನ್ನು ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಹಿರಿದಾದುದು. ಸಮಾಜದಲ್ಲಾಗುವ ಎಲ್ಲ ವಿದ್ಯಮಾನ ಹಾಗೂ ಹೋಗುಗಳ ಮನೋಭಾವನೆಗಳ ಒಲವು ಪ್ರೀತಿಯ ವಿಷಯಗಳ ಸಮರ್ಥ ನಿರೂಪಣೆ ಸಾಹಿತ್ಯವೆನಿಸುತ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಅಣ್ಣನವರ ವಚನ ಮಾಹಿತಿಯ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಪ್ರಾಸಂಗಿಕವಾದ ಅರ್ಥಪೂರ್ಣ ಮಾತು ಸಾಹಿತ್ಯವೆನಿಸುತ್ತದೆ. ಸಹೃದಯತೆ, ಸಾಧನೆ, ಅಧ್ಯಯನ ಹಾಗೂ ಸಮರ್ಥ ಭಾವಾಭಿವ್ಯಕ್ತಿಗೊಳಿಸಿದಲ್ಲಿ ಆತ ಸಾಹಿತಿ ಎಂಬ ಶಬ್ದಕ್ಕೆ ಸಾರ್ಥಕತೆ ತರುತ್ತಾನೆ. ಇದಕ್ಕೆ ಸರ್ವಜ್ಞ ತನ್ನ ವಚನದಲ್ಲಿ ಸಾಹಿತ್ಯ ಎಲ್ಲರಿಗಿಲ್ಲ ಎಂದು ಸಾರಿದ್ದನಲ್ಲಿ ಸ್ಮರಿಸಬಹುದು. ಅಲ್ಲದ ಮಾತು ಮನಸ್ಸನ್ನು ಮುರಿಯುತ್ತದೆ, ಒಳ್ಳೆಯ ಮಾತು ಮನವನ್ನು ಕಟ್ಟುತ್ತದೆ ಮತ್ತು ತಟ್ಟುತ್ತದೆ. ಸಾಹಿತ್ಯ ಮನದ ಬದಲಾವಣೆಗೆ ತಾಮಸದಿಂದ ಸಾತ್ವಿಕದತ್ತ, ಜಡತ್ವದಿಂದ ಚೈತನ್ಯದತ್ತ ಸಾಗಿಸುವ ಪ್ರಬಲ ಮಾಧ್ಯಮ ಸಾಹಿತ್ಯವೆನಿಸುತ್ತದೆ. ಜನಪದ ಮಹಿಳೆ ಜನಪದ ಹಾಡು ತನ್ನ ಸರ್ವ ಸೌಭಾಗ್ಯವನ್ನು ಎಂದು ಹೇಳುತ್ತಲ್ಲಿ ಅವಳ ಅಂತರಂಗ ಭಾವಶುದ್ಧಿಗಾಗಿ, ಸುಖ ಶಾಂತಿಗಾಗಿ ಸಾಹಿತ್ಯ ಎಲ್ಲವನ್ನೂ ನೀಡಿದೆ ಎನ್ನುತ್ತಾಳೆ. ಇದರ ಮುಂದೆ ಎಲ್ಲ ಅಧಿಕಾರ, ವೈಭವ, ಗೌರವವೆಂದು ಹೇಳುವಲ್ಲಿ ಸಾಹಿತ್ಯದ ಶಕ್ತಿಯನ್ನು ಅರಿಯಬಹುದಾಗಿದೆ. ಮುತ್ತು ಮಾಣಿಕ ಬೇಡ, ಮತ್ತೆ ಸಂಪದ ಬೇಡ, ಸುತ್ತು ಕೋಟೆಯ ವೈಭವ ಬೇಡ, ನನ್ನವ ಸುತ್ತೆಲ್ಲ ಜನಪದ ಹಾಡಿರಲಿ. ಗ್ರಾಮೀಣ ಬದುಕಿನ ಜನರ ನೋವು ನಲಿವಿನ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯ ಚಿತ್ರಣ ಜನಪದ ಸಾಹಿತ್ಯದಲ್ಲಿ ಸ್ಪಷ್ಟಗೊಂಡಿದೆ. ಕಾಲಕಾಲಕ್ಕೆ ಸಾಹಿತ್ಯ ತನ್ನ ವಿವಿಧ ರೂಪ ತಾಳಿ ಜನ ಜಾಗೃತಿಗಾಗಿ ಜನರಲ್ಲಿ ವಾಸ್ತವ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ಜನಪರ ನಿಲುವು ತಾಳಿದ್ದನ್ನು ತಿಳಿಯಬಹುದಾಗಿದೆ. ತ್ಯಾಗ, ಬಲಿದಾನ, ಸಾಹಸ ಮೊದಲಾದ ಪ್ರಸಂಗಗಳನ್ನು ಸಾಹಿತ್ಯ ಶೈಲಿಯಲ್ಲಿ ಶಿಲಾಶಾಸನಗಳಲ್ಲಿ ಕೆತ್ತಲಾಗಿದೆ. ತಾಮ್ರಪಟ ಹಾಗೂ ತಾಡ ಓಲೆಯಲ್ಲಿ ಬರೆಯಲಾಗಿದೆ. ನಮ್ಮ ಚರಿತ್ರೆಯ ಎಲ್ಲ ಮಗ್ಗಲುಗಳು ಇಲ್ಲಿ ದಾಖಲಾಗಿವೆ. ಜನಪದ ಸಾಹಿತ್ಯದಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆ ಚರಿತ್ರೆ ಅಲಿಖಿತವಾಗಿ ಜನರಿಂದ ಮೂಡಿಬಂದಿದೆ. ಸಮಾಜದ ಎಲ್ಲ ರಂಗಗಳಲ್ಲಿ ಸಮಾನತೆ ತರುವ ದಿಶೆಯಲ್ಲಿ ವಚನ ಸಾಹಿತ್ಯ ಜನರಲ್ಲಿ ಸಾತ್ವಿಕ ಧಾರ್ಮಿಕ ಭಾವ ಸ್ಫುರಿಸುವಲ್ಲಿ, ದಾಸ ಸಾಹಿತ್ಯ ಶೋಷಿತರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಅನೇಕ ಸಾಹಿತ್ಯಗಳು ಹುಟ್ಟುಕೊಂಡವು. ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿ ಗೀತೆಗಳು, ಚಳವಳಿ ಸಾಹಿತ್ಯ ಮಹಿಳೆಯರಲ್ಲಿ ಸಮಾನತೆ ಮತ್ತು ಹೊಸ ಚಿಂತನೆ ತರುವಲ್ಲಿ, ಮಹಿಳಾ ಸಾಹಿತ್ಯ ಮಕ್ಕಳನ್ನು ಸೃಜನಶೀಲರನ್ನಾಗಿಸಲು ಮಕ್ಕಳ ಸಾಹಿತ್ಯ ಮುಂದಾದವು. ಸಾಹಿತ್ಯದಲ್ಲಿ ಕಾವ್ಯ, ಕಾದಂಬರಿ, ಕಥೆ, ಪ್ರಬಂಧ, ಹಾಸ್ಯ, ಚುಟುಕು ಮೊದಲಾದ ಪ್ರಕಾರಗಳು ಪ್ರಧಾನಗೊಂಡಿವೆ. ಅದು ನ್ಯಾಯ, ವಿಜ್ಞಾನ, ರಾಜನೀತಿ, ಭೌತ, ರಸಾಯನ ಹೀಗೆ ಅದು ಯಾವುದೇ ವಿಷಯವನ್ನು ಅಥವಾ ಯಾವುದೇ ಶಾಸ್ತ್ರವನ್ನು ಮಾರ್ಮಿಕವಾದ ಶೈಲಿಯಲ್ಲಿ ನಿರೂಪಿಸಿದಾಗ ಮಾತ್ರ ಅದು ತಲೆಗೆ ಇಳಿಯುತ್ತದೆ. ಯಾವುದೇ ಶಾಸ್ತ್ರಕ್ಕೆ ಸಾಹಿತ್ಯದ ಚೌಕಟ್ಟು ಅವಶ್ಯವಾದುದು. ಕಾರ್ಮಿಕ, ರೈತ, ಸಾಮಾಜಿಕ ಕ್ರಾಂತಿಗಳಿಗೆ ಸಾಹಿತ್ಯ ಸ್ಫೂರ್ತಿಯಾಗಿರುವುದನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಬಹುದಾಗಿದೆ. ಸಮಾಜದ ಜಡತ್ವಕ್ಕೆ ನವ ಚೈತನ್ಯ ನೀಡುವ ತಾಕತ್ತು ಸಾಹಿತ್ಯಕ್ಕಿದೆ. ಲೇಖನಿ ಖಡ್ಗಕ್ಕಿಂತ ಹರಿತವಾಗಿದೆ ಎಂಬ ಮಾತು ಅಕ್ಷರಶಃ ಸತ್ಯವಾದುದು. ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಲ್ಲಿ ಎಲ್ಲ

0: ಪಾತ್ರಗಳನ್ನು ಓದುಗ ಸರಳವಾಗಿ ಕರಗತ ಮಾಡಿಕೊಳ್ಳಬಲ್ಲ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತೆ ವಾಸ್.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಡುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಂಡು ಮನಸ್ಸನ್ನು ನಿಯಂತ್ರಿಸುವುದರ ಬಗ್ಗೆ ಭಗವಂತ ಹೇಳುತ್ತಾರೆ, ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಸೊ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಕಷ್ಟ. ಮನಸ್ಸು ನಮಗೆ ಎಷ್ಟು ತೊಂದರೆಯನ್ನು ಕೊಡುತ್ತೆ ಕೆಲವು ಸತಿ. ಮನಸ್ಸು ಯಾವಾಗಲೂ ಭೋಗ ಮತ್ತು ತ್ಯಾಗದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ನನಗೆ ಇದು ಬೇಕು, ನನಗೆ ಇದು ಬೇಡ, ಇದು ಬೇಕು, ಇದು ಬೇಡ. ಮನಸ್ಸಿನಲ್ಲಿ ಎರಡು ವಿಧ, ಒಂದು ರಿಯಾಕ್ಟಿವ್ ಮೈಂಡ್, ಇನ್ನೊಂದು ರಿಫ್ಲೆಕ್ಟಿವ್ ಮೈಂಡ್ ಅಂತೇಳಿ. ಮನಸ್ಸು ಮತ್ತು ಚಿತ್ತ. ಸೊ ನಾವು ಸತತವಾಗಿ ಏನನ್ನು ಕೇಳುತ್ತೀವೋ, ಏನನ್ನು ನೋಡುತ್ತೀವೋ, ಅದು ಪರ್ಮನೆಂಟಾಗಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಹಾಗೆ ಇರುತ್ತೆ, ಚಿತ್ತದಲ್ಲಿ ಇರುತ್ತೆ. ಸೊ ಅದು ಕೊನೆಗೆ ಅದು ನಮಗೆ ಅಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ನಾವು ಯೋಚನೆ ಮಾಡೋದು ಎಲ್ಲದರ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ಎಲ್ಲವೂ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮನಸ್ಸಿನ ಮೇಲೆ ಎಲ್ಲವೂ ಪರಿಣಾಮ ಬೀರುತ್ತೆ, ಅದು ನಮ್ಮ ಚಿತ್ತದಲ್ಲಿ ಹಾಗೆ ಅಚ್ಚಳಿಯದೆ ಉಳಿಯುತ್ತೆ ಅಂತ ಹೇಳಲಾಗಿದೆ. ಸೊ ಮನಸ್ಸು ಎಷ್ಟು ಚಂಚಲ ಅಂದರೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ, ಒಂದು ಇಚ್ಛೆಯಿಂದ ಇನ್ನೊಂದು ಇಚ್ಛೆಗೆ, ಈ ಥರ ಅದು ಹೋಗ್ತಾ ಇರುತ್ತೆ. ಹಿಂದಿನ ಭೂತಕಾಲದ ವಿಷಯಗಳು, ಘಟನೆಗಳು, ಈಡೇರಿಸಲಾಗದಿರುವಂಥ ಇಚ್ಛೆಗಳು ಅಥವಾ ಕಹಿ ನೆನಪುಗಳು. ಸೊ ಭೂತಕಾಲದ ಬಗ್ಗೆ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ಅಥವಾ ಭವಿಷ್ಯದ ಕನಸುಗಳು, ಮುಂದೆ ನಾನು ಏನು ಮಾಡ್ಬೋದು, ನಾನು ಹಾಗಿರ್ಬೋದು, ನಾನು ಹೀಗೆ ಸಂತೋಷವಾಗಿರ್ಬೋದು, ಹಾಗೆ ಮಾಡಿದರೆ ನಾನು ಹೇಗೆ ಸಂತೋಷವಾಗಿರ್ಬೋದು ಅನ್ನುವಂಥ ಲೆಕ್ಕಾಚಾರ ಮನಸ್ಸಿನಲ್ಲಿ ಇರುತ್ತದೆ. ಪ್ರಸ್ತುತ ಅಂದರೆ ಪ್ರೆಸೆಂಟ್ ಅಲ್ಲಿ ವರ್ತಮಾನದಲ್ಲಿ ಬದುಕುವುದೇ ಕಡಿಮೆ, ನಮ್ಮ ಮನಸ್ಸು ವರ್ತಮಾನದಲ್ಲಿ ಇರುವುದೇ ಕಡಿಮೆ ಅಂತ ಹೇಳಲಾಗುತ್ತೆ. ಸೊ ಒಂದ ಅದು ಭೂತಕಾಲದ ಚಿಂತೆಯ ಬಗ್ಗೆ ಇರುತ್ತೆ ಅಥವಾ ಭವಿಷ್ಯದ ಕನಸುಗಳ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಎಲ್ಲ ಒಂದು ಇಚ್ಛೆಗಳ ಸ್ಟೋರ್ ಹೌಸ್ ಆಗಿರುತ್ತೆ ನಮ್ಮ ಮನಸ್ಸು. ಸೊ ಇಂದ್ರಿಯಗಳಿಗೆ ಅದು ಹೇಗೆ ಒಂದು ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಮನಸ್ಸು. ಇಂದ್ರಿಯಗಳು ಐದು ದಿಕ್ಕಿನಲ್ಲಿ ಐದು ಇಂದ್ರಿಯಗಳು ಓಡ್ತಾ ಇದ್ದಾಗ ಮನಸ್ಸು ಅದನ್ನು ನಿಗ್ರಹಿಸಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಸೊ ಮನಸ್ಸನ್ನ ನಿಯಂತ್ರಿಸಬೇಕಂತಿದ್ದರೆ ನಾವು ಅದಕ್ಕೆ ಸರಿಯಾದ ರೀತಿಯ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ. ಈಗ ಮನಸ್ಸು ಹೇಗೆ ಒಂದು ಮನೆಯ ಕೀ ಇದ್ದಾಗೆ, ಮನೆಯ ಕೀಯನ್ನು ನಾವು ಮನೆಯಿಂದ ಅಂದರೆ ಅದನ್ನ ಬಾಗಿಲನ್ನು ತೆರೆದು ಹೊರಗಡೆ ಹೋಗಲಿಕ್ಕೆ ಅದನ್ನ ಉಪಯೋಗಿಸ್ಬೋದು ಅಥವಾ ನಾವೇ

ಏನಾದರೂ ಮರೆತು ಬಿಟ್ಟು ಹೀನ ಹೊರಗಡೆ ಇಟ್ಬಿಟ್ರೆ ಯಾರಾದರೂ ನಮ್ಮನ್ನು ಮನೆ ಒಳಗಡೆ ಬಂಧಿಸ್ಲಿಕ್ಕೂ ಉಪಯೋಗಿಸ್ಬೋದು ಅದೇ ಕೀಯನ್ನು. ಸೊ ಅದೇ ಥರ ನಮ್ಮ ಮನಸ್ಸು ಬಂಧನಕ್ಕೂ ಕಾರಣವಾಗುತ್ತೆ, ಬಿಡುಗಡೆಗೂ ಕಾರಣವಾಗುತ್ತೆ. ಚಾಕು, ಈಗ ಹರಿತವಾಗಿರುವಂತಹ ಚಾಕು ಕೊಲೆಗಡುಕನ ಕೈಗೆ ಸಿಕ್ಕಿದ್ರೆ ಒಬ್ಬನ ಜೀವವನ್ನು ತೆಗೀಬಹುದು, ಅದೇ ಸರ್ಜನ್ ಕೈಗೆ ಸಿಕ್ಕಿದ್ರೆ ಒಬ್ಬನ ಜೀವವನ್ನು ಅದು ಉಳಿಸಬಹುದು. ಹಾಗೆ ಮನಸ್ಸು ಕೂಡ, ನಮ್ಮ ಮನಸ್ಸನ್ನು, ಮನಸ್ಸಿಗೆ ನಾವು ಯಾವ ಥರ ಅದನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೀವಿ ಅನ್ನುವಂಥದ್ದು ತುಂಬ ಮುಖ್ಯ. ಬಂಧುರ

ಧ್ರುವಾತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಅತ್ಯಂತ ಒಳ್ಳೆಯ ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದೇ ಇರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ. ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬರಿಯ ತೋರಿಕೆಗಾಗಿ ಯೋಗಾಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ. ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳುತ್ತಾನೆ. ಹೀಗೆ ಅವನ ಬದುಕು, ಅದರ ಧ್ಯೇಯವೂ ಹಾಳಾಗುತ್ತದೆ. ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದು, ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳ ಆದೇಶಗಳಂತೆ ನಡೆದುಕೊಳ್ಳಬೇಕಾಗುತ್ತದೆ. ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ಭಗವಂತನ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ಳುತ್ತಾನೆ. ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಭೇಟಿಯಾಗಿ ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ. ಭಗವಂತನ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರುತ್ತದೆ. ಸೊ ಮನಸ್ಸನ್ನು ನಿಯಂತ್ರಿಸುವುದರ ಬಗ್ಗೆ, ಹೇಗೆ ನಾವು ಭಗವಂತನ ಒಂದು ಆದೇಶದ ಪ್ರಕಾರ ನಾವು ನಡೆದರೆ ಅಂತೇಳಿ, ಶಾಸ್ತ್ರಗಳ ಪ್ರಕಾರ, ಶಾಸ್ತ್ರದಲ್ಲಿ ವಿಧಿಸಲಾಗಿರುವಂಥ ತತ್ವಗಳ ಪ್ರಕಾರ ನಾವು ನಡೆಯಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಮನಸ್ಸು ಅನ್ನುವಂಥದ್ದು ಹೇಗೆ ನಾವು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಅದು ನಮಗೆ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅವಂತಿ ಬ್ರಾಹ್ಮಣನ ಕತೆ ಬರುತ್ತದೆ ಶ್ರೀಮದ್ ಭಾಗವತಂನಲ್ಲಿ. ಸೊ ಅವಂತಿ ಬ್ರಾಹ್ಮಣ ಅವನು ತುಂಬ ಶ್ರೀಮಂತನಾಗಿರುತ್ತಾನೆ, ಲೋಭಿ ಕೂಡ ಆಗಿರುತ್ತಾನೆ ಅವನಲ್ಲಿ. ಅಂದರೆ ಅತಿಯಾದ ಸಂಪತ್ತು, ಐಶ್ವರ್ಯ ಎಲ್ಲವೂ ಅವನಲ್ಲಿ ಇರುತ್ತದೆ. ಆದರೆ ಜೀವನದ ಒಂದು ಹಂತದಲ್ಲಿ ಅವನು ಎಲ್ಲವನ್ನ ಕಳ್ಕೊಂಡು ಬಿಡ್ತಾನೆ. ಅವನಿಗೆ ಇದ್ದಕ್ಕಿದ್ದಾಗೆ ಜೀವನದಲ್ಲಿ ತುಂಬ ಕಷ್ಟ ಬರುತ್ತೆ. ಆಗ ಅವಂತಿ ಬ್ರಾಹ್ಮಣ ಅದನ್ನು ಅರಿತುಕೊಂಡ, ಇದು ಭಗವಂತನ ಇಚ್ಛೆ, ಯಾಕೆಂದರೆ ನಾನು ಅತಿಯಾಗಿ ಭೌತಿಕ ವಿಷಯಗಳಲ್ಲಿ ಆಸಕ್ತನಾಗಿದ್ದೆ, ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ, ನಾನು ಭೌತಿಕ ವಿಷಯಗಳಲ್ಲಿ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಂಡಿದ್ದೆ. ಸೊ ಭಗವಂತ ನನಗೆ ಡಿಟ್ಯಾಚ್ಮೆಂಟನ್ನು ಕಲಿಸೋದಕ್ಕೋಸ್ಕರ ಈಗ ನನ್ನಿಂದ ಎಲ್ಲವನ್ನ ಕಿತ್ತುಕೊಂಡ ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ. ಬುದ್ಧಿವಂತ ಬ್ರಾಹ್ಮಣನಿಗೆ ಎಲ್ಲವನ್ನ ಕಳೆದುಕೊಂಡು ನಿರ್ಗತಿಕನಾಗಿರುವಂಥ ಆ ಬ್ರಾಹ್ಮಣನನ್ನು ನೋಡಿ ಎಲ್ಲರೂ ಹೀಯಾಳಿಸುತ್ತಾರೆ. ಸೊ ಅವನು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅವನನ್ನು ನೋಡಿ ಉಗಿಯುವವರು, ಅವನನ್ನು ನೋಡಿ ಕಲ್ಲೆಸೆಯವರು ಕೂಡ ಇರುತ್ತಾರಂತೆ. ಸೊ ಹೀಗೆ ಜನರು ಯಾವ ರೀತಿಯಲ್ಲಿ ಅವನನ್ನು ಹೀಯಾಳಿಸ್ತಾರೆ. ಆದರೆ ಅವಂತಿ ಬ್ರಾಹ್ಮಣ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಅವಂತಿ ಬ್ರಾಹ್ಮಣ ಹೀಗೆ ಹೇಳುತ್ತಾನೆ, ನಾ ಎಂ

ಏತಾತ್. ಅವನು ಹೇಳ್ತಾನೆ, ನಾಯಂ ಜನೋಮೇ ಸುಖ ದುಃಖ ಹೇತು, ಈ ಜನರು ನನ್ನ ಸುಖ ದುಃಖಗಳಿಗೆ ಕಾರಣವಾಗಲಾರರು. ಈ ಜನರು ನನ್ನನ್ನು ಹೀಯಾಳಿಸ್ಬೋದು, ತೆಗಳ್ಬೋದು, ನನಗೆ ಅವಮಾನವನ್ನು ಮಾಡ್ಬೋದು, ಆದರೆ ನಾನು ಇವರ ಯಾವುದೇ ತೆಗಳಿಕೆಗೆ ಹೀಯಾಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡದೇ ಇದ್ದರೆ ಸೊ ಅದು ನನಗಲ್ಲ ಅಂತ ಅನಿಸ್ತದೆ. ನನ್ನ ಮನಸ್ಸಿನಿಂದ, ನಾನು ದೃಢ ಸಂಕಲ್ಪದಿಂದ, ನಾನು ನನ್ನ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಿದಾಗ ಯಾರು ತಾನೇ ನನ್ನ ಮನಸ್ಸನ್ನು ವಿಚಲಗೊಳಿಸೋದಕ್ಕೆ ಸಾಧ್ಯ? ಸೊ ಈ ಜನರು ಹೇಗೆ ನನ್ನ ಸುಖ ದುಃಖಗಳಿಗೆ ಕಾರಣವಾಗಬಹುದು? ಖಂಡಿತವೂ ಅಲ್ಲ. ಈಗ ಯಾರಾದರೂ ಒಬ್ಬರು ನಮ್ಮನ್ನು ಹೊಗಳಿದಾಗ ನಾವು ಸಂತೋಷ ಪಡುವಂಥದ್ದು, ಯಾರಾದರೂ ನಮ್ಮನ್ನು ತೆಗಳಿದಾಗ ನಾವು ದುಃಖಿತರಾಗುವಂಥದ್ದು, ಹಾಗಾದರೆ ನಮ್ಮ ರಿಮೋಟ್ ಕಂಟ್ರೋಲನ್ನು ನಾವು ಬೇರೆಯವರ ಕೈಯಲ್ಲಿ ಕೊಟ್ಟಿದ್ದೇವಾ? ನಮ್ಮ ಸುಖ ದುಃಖ ಬೇರೆಯವರ ಮೇಲೆ ಅವಲಂಬಿತರಾಗಿದ್ದೀವಾ? ನಾವು ಖಂಡಿತವಾಗಲೂ ಇಲ್ಲ. ಸೊ ಯಾಕೆ ನಾವು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕು? ಬೇರೆಯವರು ನಮ್ಮನ್ನು ಹೊಗಳುವುದು, ತೆಗಳುವುದು ಎಲ್ಲವನ್ನ ಸಮಚಿತ್ತದಿಂದ ನಾವು ಸ್ವೀಕರಿಸಬೇಕು. ಸೊ ಈ ಬ್ರಾಹ್ಮಣ ಇದನ್ನು ಹೇಳ್ತಾ ಇದ್ದಾನೆ, ನಾಯಂ ಜನೋಮೇ ಸುಖ ದುಃಖ ಹೇತು, ಈ ಜನರು ನನಗೆ ಏನು ತಾನೇ ಮಾಡಬಲ್ಲರು, ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂದರೆ ಅವರು ನನ್ನ ಸುಖ ದುಃಖಗಳಿಗೆ ಹೇಗೆ ಕಾರಣವಾಗಬಲ್ಲರು? ಅದಾದಮೇಲೆ ನಾ ದೇವತಾತ್ಮ ಗೃಹ ಕರ್ಮ ಕಾಲಹ, ಯಾವ ದೇವತೆಗಳು ಕೂಡ ಅಲ್ಲ ನನ್ನ ಸುಖ ದುಃಖಕ್ಕೆ ಕಾರಣ, ಯಾವ ಗ್ರಹಗತಿ ದೋಷ ಕೂಡ ಅಲ್ಲ, ಕರ್ಮ ಕೂಡ ಅಲ್ಲ. ಹಾಗಾದರೆ ಯಾವುದು ನನ್ನ ಸುಖ ದುಃಖಕ್ಕೆ ಕಾರಣ? ಮನಃಪರಂ ಕಾರಣಂ ಆಮನಂತಿ, ನನ್ನ ಮನಸ್ಸೇ ನನ್ನ ಸುಖ ದುಃಖಗಳಿಗೆ ಕಾರಣ. ಸಂಸಾರ ಚಕ್ರ ಪರಿವರ್ತಯೇತ. ಸೊ ಹೇಗೆ ಮತ್ತೆ ಮತ್ತೆ ಅದು ನಮ್ಮನ್ನು ಸಂಸಾರ ಚಕ್ರದಲ್ಲಿ ಅದು ನಮ್ಮನ್ನು

0: ಮತ್ತೆ ಇಲ್ಲಿ ಬರೋ ತರ ಮಾಡ್ತದೆ, ನನ್ನ ಮನಸ್ಸನ್ನು ನಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಇರೋದ್ರಿಂದ. ಸೊ ಮನಸ್ಸೇ ಸುಖ ದುಃಖಗಳಿಗೆ ಕಾರಣ. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಲಿಲ್ಲ ಅಂದರೆ ಅದು ನಮಗೆ ತೊಂದರೆಯನ್ನು ಕೊಡ್ಬೋದು. ಆ್ಯನ್ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಲ್ವಾ. ಮನಸ್ಸಿಗೆ ಯಾವುದೇ ಕೆಲಸವನ್ನು ಕೊಡಲಿಲ್ಲ ಅಂದರೆ ಅದು ಒಂದು ಭೂತಾಗಾರ ಆ ಥರ ಆಗ್ಬೋದು. ಅದರಲ್ಲಿ ಏನೇನೋ ಯೋಚನೆಗಳು ಬರ್ಬೋದು, ಏನೇನೋ ನೆಗೆಟಿವ್ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತವೆ. ಆದ್ದರಿಂದ ಮನಸ್ಸನ್ನು ನಾವು ಅಂದರೆ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ. ಆದರೆ ನಾವು ಆ ಮನಸ್ಸನ್ನು ಮನಸ್ಸಿಗೆ ಸರಿಯಾದ ಒಂದು ವಿಷಯವನ್ನು ಅದಕ್ಕೆ ಕೊಟ್ಟರೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ನಾವು ಕಲಿಸಿದರೆ, ಎಲ್ಲ ನೆಗೆಟಿವ್ ವಿಷಯಗಳನ್ನು ತೆಗೆದುಹಾಕಿದರೆ, ನಾವೇನು ಮಾಡ್ತೀವಿ, ನಮ್ಮ ಮನಸ್ಸನ್ನು ನೆಗೆಟಿವ್ ವಿಷಯಗಳಿಂದ ತುಂಬಿಕೊಳ್ತೀವಿ. ಸೊ ಅದರಲ್ಲಿ ಜಾಗನೇ ಇಲ್ಲ ಪಾಸಿಟಿವ್ ವಿಷಯಗಳನ್ನ ತುಂಬಿಕೊಳ್ಳೋದಕ್ಕೆ, ಒಳ್ಳೆ ಡಸ್ಟ್ಬಿನ್ ಥರ ಮಾಡಿಬಿಡ್ತೀವಿ. ಸೊ ಅದನ್ನ ನಾವು ಮೊದಲಿಗೆ ಅದನ್ನ ತೆಗೆದುಹಾಕಬೇಕು, ಅದನ್ನು ಸ್ವಚ್ಛಗೊಳಿಸಬೇಕು ಮನಸ್ಸನ್ನು. ಎಲ್ಲ ನೆಗೆಟಿವ್ ವಿಷಯಗಳನ್ನು ತೆಗೆದುಹಾಕಿ ಅದಾದಮೇಲೆ ಪಾಸಿಟಿವ್ ವಿಷಯಗಳನ್ನು ನಾವು ತುಂಬಿಕೊಳ್ಬೇಕು. ಎಂತಹ ಪಾಸಿಟಿವ್ ವಿಷಯಗಳನ್ನು ನಾವು ತುಂಬಿಕೊಳ್ಬೇಕು? ಸೊ ಈಗ ಪಾಸಿಟಿವ್ ಆಗಿರುವಂಥದ್ದು ನಮಗೆ ನಮ್ಮ ಜೀವನದಲ್ಲಿ ಅದು ನಮ್ಮ ಒಳಿತನ್ನು ಮಾಡುವಂಥದ್ದು. ಹೇಗೆ ಅಂಬರೀಷ ಮಹಾರಾಜ ತನ್ನ ಮನಸ್ಸನ್ನು ಭಗವಂತನ ಪಾದಕಮಲಗಳಲ್ಲಿ ಅವನು ನಿಲ್ಲಿಸಿದ್ದ. ಸವೈ ಮನಃ ಕೃಷ್ಣ ಪದಾರವಿಂದೆಯೋ ವಚಾಂಸಿ ವೈಕುಂಠ ಗುಣಾನು ವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಶು. ಅಂಬರೀಷ ಮಹಾರಾಜ ಭರತವರ್ಷದ ಚಕ್ರವರ್ತಿ, ತನ್ನ ಮನಸ್ಸನ್ನು ಭಗವಂತನ ಪಾದಕಮಲಗಳಲ್ಲಿ ನಿಲ್ಲಿಸಿದ್ದ, ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಅವನು ತೊಡಗಿಸಿದ್ದ ಅಂಬರೀಷ ಮಹಾರಾಜನಿಗೆ ಮನಸ್ಸನ್ನು ನಿಯಂತ್ರಿಸುವ ಅವಶ್ಯಕತೆ ಬರಲಿಲ್ಲ. ಸೊ ಹೀಗೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಬೇಕಾದ್ರೆ ಏನು ಮಾಡ್ಬೋದು? ಈಗ ಮನಸ್ಸನ್ನು ನಿಯಂತ್ರಿಸಿದವನು ಅವನು ಆಗಲೇ ಪರಮಾತ್ಮನನ್ನು ಮುಟ್ಟಿದ ಹಾಗೆ ಅಂತ ಭಗವಂತ ಹೇಳ್ತಾರೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಸೊ ಅವನು ಸಮಚಿತ್ತದಿಂದ ಇರುತ್ತಾನೆ ಎಲ್ಲ ಸಂದರ್ಭದಲ್ಲೂ, ಅವನು ಯಾವುದರಿಂದಲೂ ವಿಚಲಿತನಾಗುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಹೇಗೆ ಭಗವಂತ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ? ಪ್ರತಿಯೊಂದು ಜೀವಿಯು ಭಗವಂತನ ಅನುಜ್ಞೆಯಂತೆ ನಡೆದುಕೊಳ್ಳಬೇಕೆಂಬುದೇ ಉದ್ದೇಶ. ಬಾಹ್ಯ ಮಾಯಾಶಕ್ತಿಯು ಮನಸ್ಸಿಗೆ ದಾರಿ ತಪ್ಪಿಸಿದಾಗ ಮನುಷ್ಯನು ಐಹಿಕ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಆದ್ದರಿಂದ ಯೋಗ ಪದ್ಧತಿಯಲ್ಲಿ ಯಾವುದಾದ್ರೂ ಒಂದರ ಮೂಲಕ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುತ್ತಲೇ ಆತನು ಗುರಿಯನ್ನು ಮುಟ್ಟಿದ್ದಾನೆ ಎಂದು ಭಾವಿಸಬೇಕು. ಮನುಷ್ಯನು ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಬೇಕು. ಮನುಷ್ಯನ ಮನಸ್ಸು ಪರಾಪ್ರಕೃತಿಯಲ್ಲಿ ನೆಲೆಸಿದಾಗ ಭಗವಂತನ ಅನುಜ್ಞೆಯನ್ನು ಅನುಸರಿಸುವುದು ಬಿಟ್ಟು ಆತನಿಗೆ ಬೇರೆ ಮಾರ್ಗವೇ ಇಲ್ಲ. ಮನಸ್ಸು ತನಗಿಂತ ಶ್ರೇಷ್ಠವಾದದರ ಅನುಜ್ಞೆಯನ್ನು ಒಪ್ಪಿಕೊಂಡು ಅದರಂತೆ ನಡೆಯಬೇಕು. ಮನಸ್ಸನ್ನು ನಿಯಂತ್ರಿಸುವುದರ ಪರಿಣಾಮವೆಂದರೆ ಮನುಷ್ಯನು ತಾನಾಗಿಯೇ ಪರಮಾತ್ಮನ ಪ್ರೇರಣೆಯಂತೆ ನಡೆಯುತ್ತಾನೆ. ಭಗವಂತನ ಪ್ರಜ್ಞೆಯಲ್ಲಿರುವವನು ಈ ದಿವ್ಯ ಸ್ಥಿತಿಯನ್ನು ಕೂಡಲೇ ಸಾಧಿಸಿರುವುದರಿಂದ ಸುಖ ದುಃಖ, ಶೀತ ಉಷ್ಣ ಮೊದಲಾದ ಅಹಿಕ ಅಸ್ತಿತ್ವದ ದ್ವಂದ್ವಗಳು ಭಗವಂತನ ಭಕ್ತನನ್ನು ಬಾಧಿಸಲಾರವು. ಈ ಸ್ಥಿತಿಯೇ ವಾಸ್ತವಿಕ ಸಮಾಧಿ ಅಥವಾ ಪರಮ ಪುರುಷನಲ್ಲಿ ತಲ್ಲೀನವಾಗುವಂಥದ್ದು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ. ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ನವರಾತ್ರಿಯ 9 ದಿನಗಳು ನವದುರ್ಗೆಯ 9 ರೂಪಗಳ ಆರಾಧನೆಗೆ ಮೀಸಲಾದ ಪವಿತ್ರ ದಿನಗಳು. ಇಂದು ನಾವು ನವದುರ್ಗೆಯ 3ನೆಯ ರೂಪವಾದ ಚಂದ್ರಘಂಟಾ ದೇವಿಯ ಮಹಿಮೆಯ ಕುರಿತು ತಿಳಿದುಕೊಳ್ಳೋಣ. ಈ ತಾಯಿಯ ರೂಪ ಹೇಗಿದೆ, ಆಕೆಯ ಆರಾಧನೆಯ ಮಹತ್ವವೇನು, ನವರಾತ್ರಿಯ 3ನೆಯ ದಿನದಂದು ತಾಯಿಯನ್ನು ಪೂಜಿಸುವುದರ ವಿಶೇಷತೆಗಳೇನು, ಈ ಎಲ್ಲ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು.
1: ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ಪ್ರತಿಯೊಂದು ದಿನವೂ ವಿಶೇಷ, ಪ್ರತಿಯೊಂದು ದಿನವೂ ಒಂದೊಂದು ದೇವಿಯ ಆರಾಧನೆ ಮತ್ತು ಪ್ರತಿಯೊಂದು ದೇವಿಯ ರೂಪವು ನಮಗೆ ಒಂದೊಂದು ಜೀವನದ ಸಂದೇಶವನ್ನು ನೀಡುತ್ತದೆ. ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಆರಾಧನೆಯೊಂದಿಗೆ ನವರಾತ್ರಿಗೆ ಶುಭಾರಂಭ ಮಾಡಿದ್ದೇವೆ. ಎರಡನೆಯ ದಿನ ತಪಸ್ಸು, ಭಕ್ತಿ ಮತ್ತು ಅಚಲ ಸಂಕಲ್ಪದ ಪ್ರತೀಕವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಿದ್ದೇವೆ. ಇಂದು ಈ ಪವಿತ್ರ ನವರಾತ್ರಿಯ 3ನೆಯ ದಿನ. ಇಂದು ನಾವು ಆರಾಧಿಸುವ ದೇವಿಯ ರೂಪವೇ ಶ್ರೀ ಚಂದ್ರಘಂಟಾದೇವಿ. ಹೆಸರು ಎಷ್ಟು ಸುಂದರವಾಗಿದೆ ಅಲ್ಲವೇ? ಚಂದ್ರನಂತಹ ತಂಪು, ಗಂಟೆಯಂತಹ ಜಾಗೃತಿ ಮತ್ತು ತಾಯಿಯಂತಹ ಅಪಾರವಾದ ರಕ್ಷಣೆ. ಒಂದೆಡೆ ಶಾಂತವಾದ, ಪ್ರಸನ್ನವಾದ ಮತ್ತು ಮತ್ತೊಂದೆಡೆ ಕೈಯಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ದುಷ್ಟಶಕ್ತಿಗಳನ್ನು ಸಂಹರಿಸುವ ವೀರ ರೂಪ. ನವರಾತ್ರಿಯ 9 ದಿನಗಳಲ್ಲಿ ಆರಾಧಿಸಲ್ಪಡುವ ನವದುರ್ಗೆಯರಲ್ಲಿ 3ನೇ ರೂಪವೇ ಶ್ರೀ ಚಂದ್ರಘಂಟಾದೇವಿ. 3ನೇ ದಿನ ಚಂದ್ರಘಂಟ ಆ ಸಂಕಲ್ಪದಿಂದ ಬಂದ ಧೈರ್ಯ ಮತ್ತು ರಕ್ಷಣೆಯ ಶಕ್ತಿ. ಅಂದರೆ ಮೊದಲ 2 ದಿನಗಳಲ್ಲಿ ಒಳಗಿನ ಶಕ್ತಿಯನ್ನು ಬೆಳೆಸಿಕೊಂಡ ದೇವಿಯು 3ನೆಯ ದಿನ ಅಧರ್ಮದ ವಿರುದ್ಧ ನಿಲ್ಲುವ ವೀರಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಹಾಗಾದರೆ ಈ ಚಂದ್ರಘಂಟಾದೇವಿ ಯಾರು? ಅವಳಿಗೆ ಯಾಕೆ ಚಂದ್ರಘಂಟ ಎಂಬ ಹೆಸರು ಬಂತು? ಅವಳ ಈ ರೂಪದ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಅವಳ ಆರಾಧನೆಯ ಮಹತ್ವವೇನು ಮತ್ತು ನಮ್ಮ ಜೀವನಕ್ಕೆ ಆ ತಾಯಿಯ ರೂಪ ಯಾವ ಸಂದೇಶವನ್ನು ಕೊಡುತ್ತದೆ ಎಂದು ತಿಳಿಯೋಣ. ಇಂದು ನವರಾತ್ರಿಯ 3ನೇ ದಿನ ಈ ಪವಿತ್ರ ಸಂದರ್ಭದಲ್ಲಿ ಚಂದ್ರಘಂಟಾದೇವಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ, ತಾಯಿಯ ಕಥೆಯನ್ನು ಕೇಳೋಣ ಮತ್ತು ಭಕ್ತಿಯಿಂದ ತಾಯಿಯನ್ನು ಸ್ಮರಿಸೋಣ. ಚಂದ್ರಘಂಟ ಎಂಬ ಹೆಸರು ಏಕೆ ಬಂತು ಎಂದರೆ ಇದು ಬಹಳ ಸುಂದರವಾದ ಹೆಸರು. ಚಂದ್ರ ಎಂದರೆ ಅರ್ಧ ಚಂದ್ರ, ಘಂಟ ಎಂದರೆ ಗಂಟೆ. ಶಿವನನ್ನು ವಿವಾಹವಾದ ನಂತರ ಪಾರ್ವತಿಯು ತನ್ನ ಹಣೆಯ ಮೇಲೆ ಗಂಟೆಯ ಆಕಾರವನ್ನು ಹೋಲುವ ಅರ್ಧಚಂದ್ರವನ್ನು ಧರಿಸಿದಳು ಎಂಬ ಪೌರಾಣಿಕ ಪರಂಪರೆಯಿಂದ ಅವಳಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಆ ಚಂದ್ರನು ಕೇವಲ ಆಭರಣವಲ್ಲ, ಚಂದ್ರ ಮನಸ್ಸಿನ ಶಾಂತಿಯ ಸಂಕೇತ, ಗಂಟೆ ಜಾಗೃತಿ ಮತ್ತು ದುಷ್ಟಶಕ್ತಿಯನ್ನು ದೂರ ಮಾಡುವ ಶಕ್ತಿಯ ಸಂಕೇತವಾಗಿದೆ. ಹೀಗಾಗಿ ಚಂದ್ರಘಂಟಾದೇವಿಯ ರೂಪದಲ್ಲಿ ಶಾಂತಿ ಮತ್ತು ಶೌರ್ಯ ಎರಡೂ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇನ್ನ ಪೌರಾಣಿಕ ಕಥೆ ಕೇಳುವುದಾದರೆ ಈ ಕಥೆ ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಬಹಳ ಕಠಿಣವಾದ ತಪಸ್ಸು ಮಾಡಿದಳು. ನೀವು 2ನೇ ದಿನದ ಬ್ರಹ್ಮಚಾರಿಣಿ ದೇವಿಯ ಕಥೆಯಲ್ಲಿ ಕೇಳಿದಂತೆ ಅವಳ ಅಚಲವಾದ ತಪಸ್ಸಿನ ಫಲವಾಗಿ ಕೊನೆಗೆ ಶಿವನನ್ನು ಪಾರ್ವತಿಯನ್ನು ವಿವಾಹವಾಗಲು ಒಪ್ಪಿಕೊಂಡನು. ವಿವಾಹದ ನಂತರ ಪಾರ್ವತಿ ದೇವಿಯು ತನ್ನ ಹಣೆಯ ಮೇಲೆ ಅರ್ಧಚಂದ್ರವನ್ನು ಧರಿಸಿದಳು. ಆ ಅರ್ಧಚಂದ್ರವು ಗಂಟೆಯಂತೆ ಕಾಣಿಸುತ್ತಿರುವುದರಿಂದ ಅವಳು ಚಂದ್ರಘಂಟ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಇಲ್ಲೊಂದು ಪ್ರಸಿದ್ಧ ಜಾನಪದ ಪೌರಾಣಿಕ ಕಥೆ ಇದೆ. ಶಿವನು ಪಾರ್ವತಿಯನ್ನು ಮದುವೆಯಾಗಲು ವರನಾಗಿ ಮೆರವಣಿಗೆಯೊಂದಿಗೆ ಬಂದಾಗ ಅವನ ರೂಪ ಮತ್ತು ಅವನ ಜೊತೆ ಬಂದ ಘನಗಳು ಪಾರ್ವತಿಯ ತಾಯಿ ಮೇನಾದೇವಿಗೆ ಭಯ ಹುಟ್ಟಿಸಿದವು ಎಂದು ಕಥೆ ಹೇಳುತ್ತದೆ. ಶಿವನ ಮೆರವಣಿಗೆಯಲ್ಲಿ ಭೂತಗಣಗಳು, ಅಗೌರಿಗಳು, ಸಾಧುಗಳು ಮತ್ತು ವಿವಿಧ ರೂಪದ ಗಣಗಳು ಇದ್ದುದರಿಂದ ಮೇನಾದೇವಿ ಭಯಗೊಂಡಳು. ಆಗ ಪಾರ್ವತಿ ದೇವಿಯು ತನ್ನ ದೈವಿಕ ಶಕ್ತಿಯಿಂದ ಪರಿಸ್ಥಿತಿಯನ್ನು ಸಮಾಧಾನಗೊಳಿಸಿದಳು. ಶಿವನು ಸುಂದರವಾದ ರಾಜಕುಮಾರನ ರೂಪದಲ್ಲಿ ಬರಲು ಕಾರಣಳಾದಳು ಎಂಬ ಕಥದ ಪ್ರಸಿದ್ಧವಾಗಿದೆ. ಇದೇ ಸಂದರ್ಭದಲ್ಲಿ ಪಾರ್ವತಿಯು ಶಾಂತವಾದರೂ ವೀರ ಶಕ್ತಿಯಿಂದ ಕೂಡಿದ ರೂಪವೇ ಚಂದ್ರಘಂಟ ಎಂಬ ಭಕ್ತಿ ಪರಂಪರೆಯಲ್ಲಿ ವಿವರಿಸಲಾಗುತ್ತದೆ. ಇನ್ನ ದೇವಿಯ ರೂಪ ಬಗ್ಗೆ ನೋಡುವುದಾದರೆ ಚಂದ್ರಘಂಟ ದೇವಿಯ ರೂಪ ಅತ್ಯಂತ ವೈಭವಯುತವಾಗಿದೆ. ಅವಳು ಸಾಮಾನ್ಯವಾಗಿ ಹಣೆಯ ಮೇಲೆ ಅರ್ಧ ಚಂದ್ರ, ಮೂರು ಕಣ್ಣುಗಳು, ಹುಲಿ ಅಥವಾ ಸಿಂಹದ ಮೇಲೆ ಆರೂಢಳಾಗಿದ್ದಾಳೆ, ಹತ್ತು ಕೈಗಳನ್ನು ಹೊಂದಿದ್ದಾಳೆ, ಚಿನ್ನದಂತೆ ಪ್ರಕಾಶಮಾನವಾದ ದೇಹ, ಮುಖದಲ್ಲಿ ಶಾಂತವಾದ ಭಾವ ಇವುಗಳೊಂದಿಗೆ ಚಿತ್ರಿಸಲ್ಪಡುತ್ತಾಳೆ. ಅವಳ ಕೈಯಲ್ಲಿರುವ ಆಯುಧಗಳು, ಸಾಮಾನ್ಯ ಚಿತ್ರಣಗಳಲ್ಲಿ ಅವಳ ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಬಿಲ್ಲು, ಬಾಣ, ಕಮಲ, ಜಪಮಾಲೆ, ಕಮಂಡಲ, ಗಂಟೆ, ಗದೆ ಇದೆ ಮತ್ತು ಒಂದು ಕೈ ಅಭಯ ಮುದ್ರೆ ಮತ್ತೊಂದು ವರದ ಮುದ್ರೆಯಲ್ಲಿರುವಂತೆ ಚಿತ್ರಿಸಲಾಗಿದೆ. ಇನ್ನು ಆ ಘಂಟೆಯ ವಿಶೇಷತೆಯನ್ನು ತಿಳಿಯೋಣ. ಇಂದು ಚಂದ್ರಘಂಟ ದೇವಿಯ ರೂಪದಲ್ಲಿರುವ ಅತ್ಯಂತ ಪ್ರಮುಖ ಸಂಕೇತವಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ದೇವಿಯ ಘಂಟೆಯ ಧ್ವನಿಯು ಅಸುರ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ಭಯವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಅಂದರೆ ಆ ಘಂಟೆಯ ಧ್ವನಿ ಕೇವಲ ಹೊರಗಿನ ಶಬ್ದವಲ್ಲ, ನಮ್ಮೊಳಗಿನ ಭಯ, ಅಜ್ಞಾನ, ನಕಾರಾತ್ಮಕತೆ ಮತ್ತು ದುರ್ಬಲತೆಯನ್ನು ಎಚ್ಚರಿಸುವ ದೈವಿಕ ನಾದದ ಸಂಕೇತ ಎಂದು ಕೂಡ ಇದನ್ನು ಅರ್ಥೈಸಬಹುದಾಗಿದೆ. ಇನ್ನು ಚಂದ್ರಘಂಟಾದೇವಿಯ ವಿಶೇಷ ಸಂದೇಶವನ್ನು ತಿಳಿಯೋಣ. ಚಂದ್ರಘಂಟಾದೇವಿಯ ರೂಪ ನಮಗೆ ಒಂದು ಅದ್ಭುತವಾದ ವಿಷಯ ಕಲಿಸುತ್ತದೆ. ಧೈರ್ಯ ಎಂದರೆ ಕೋಪವಲ್ಲ, ಧೈರ್ಯ ಎಂದರೆ ಭಯ ಇದ್ದರೂ ಸತ್ಯದ ಪರವಾಗಿ ನಿಲ್ಲುವುದು. ದೇವಿಯ ಮುಖ ಶಾಂತವಾಗಿದೆ, ಆದರೆ ಕೈಯಲ್ಲಿ ಆಯುಧಗಳಿವೆ. ಇದರ ಅರ್ಥ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದೆ ಅಗತ್ಯವಿದ್ದಾಗ ಧೈರ್ಯದಿಂದ ಎದುರಿಸಬೇಕು. ಅದಕ್ಕಾಗಿಯೇ ಚಂದ್ರಘಂಟಾದೇವಿಯ ಧೈರ್ಯ, ನಿರ್ಭಯತೆ, ರಕ್ಷಣೆ ಮತ್ತು ಶಾಂತಿಯ ಸಂಕೇತವಾಗಿ ಭಕ್ತರು ಆರಾಧಿಸುತ್ತಾರೆ. ಚಂದ್ರಘಂಟಾದೇವಿಯ ಆರಾಧನೆ ಬಗ್ಗೆ ತಿಳಿಯೋಣ. ನವರಾತ್ರಿಯ ಮೂರನೇ ದಿನ ಬೆಳಿಗ್ಗೆ ಮತ್ತು ಸಂಜೆ ಶುದ್ಧ ಮನಸ್ಸಿನಿಂದ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಸಾಮಾನ್ಯವಾಗಿ ದೇವಿಯ ಚಿತ್ರ ಮತ್ತು ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ದೀಪ ಬೆಳಗಿಸಿ, ಹೂವುಗಳನ್ನು ಅರ್ಪಿಸಿ, ಗಂಟೆ ಬಾರಿಸಿ, ದೇವಿಗೆ ನೈವೇದ್ಯ ಅರ್ಪಿಸಿ, ಮಂತ್ರ ಜಪಿಸಿ, ದೇವಿಯ ಧ್ಯಾನ ಮಾಡಿ ಪೂಜೆ ಮಾಡುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳು ಮತ್ತು ಖೀರನ್ನು ನೈವೇದ್ಯವಾಗಿ ಅರ್ಪಿಸುವ ಪದ್ಧತಿಯೂ ಇದೆ. ಇನ್ನ ದೇವಿಯ ಮಂತ್ರ ಸರಳವಾಗಿ ಜಪಿಸಬಹುದಾದ ಮಂತ್ರವಾಗಿದೆ. ಓಂ ದೇವಿ ಚಂದ್ರಘಂಟಾಯೇ ನಮಃ, ಓಂ ದೇವಿ ಚಂದ್ರಘಂಟಾಯೇ ನಮಃ. ಇದು ಭಕ್ತಿಯಿಂದ ಜಪಿಸುವ ಸಂಪ್ರದಾಯವಿದೆ. ಇನ್ನೊಂದು ಪ್ರಸಿದ್ಧ ಪ್ರಾರ್ಥನಾ ಶ್ಲೋಕವೂ ಕೂಡ ಇದೆ. ಅದೇನೆಂದರೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ ಕೈರತ ಪ್ರಸಾದಂ ತನುತೆ ಮಹಂ ಚಂದ್ರಘಂಟೇತಿ ವಿಶ್ರುತ. ಇನ್ನ ದೇವಿಯ ಆರಾಧನೆ ಮತ್ತು ಆಧ್ಯಾತ್ಮಿಕ ಅರ್ಥ. ನಾವು ಚಂದ್ರಘಂಟಾದೇವಿಯನ್ನು ಪೂಜಿಸುವಾಗ ಕೆಲವು ಹೊರಗಿನ ಸಮಸ್ಯೆಗಳು ದೂರವಾಗಲಿ ಎಂದು ಬೇಡಿಕೊಳ್ಳುವುದಕ್ಕಿಂತ ನಮ್ಮೊಳಗಿನ ಕೆಲವು ಶಕ್ತಿಗಳಿಗಾಗಿ ಪ್ರಾರ್ಥಿಸಬಹುದು. ಅಮ್ಮ, ನನಗೆ ಭಯ ಬಂದಾಗ ಧೈರ್ಯ ಕೊಡು, ಸಮಸ್ಯೆ ಬಂದಾಗ ಮನಸ್ಸಿಗೆ ಶಾಂತಿ ಕೊಡು, ತಪ್ಪು ಮತ್ತು ಅನ್ಯಾಯದ ಮುಂದೆ ಸತ್ಯದ ಪರವಾಗಿ ನಿಲ್ಲುವ ಶಕ್ತಿ ಕೊಡು, ನನ್ನ ಮನಸ್ಸಿನ ನಕಾರಾತ್ಮಕತೆಯನ್ನು ದೂರ ಮಾಡು. ಇದೇ ಚಂದ್ರಘಂಟಾ ದೇವಿಯ ಆರಾಧನೆಯ ಸುಂದರವಾದ ಅಂತರಾರ್ಥವಾಗಿದೆ. ಇನ್ನ ನವರಾತ್ರಿ ಅಂದರೆ ಕೇವಲ ದೇವಿಯ ಆರಾಧನೆ ಮಾತ್ರವಲ್ಲ, ಪ್ರತಿದಿನವೂ ಒಂದೊಂದು ಬಣ್ಣದ ಸಂಭ್ರಮವೂ ಹೌದು. ಇಂದು ನವರಾತ್ರಿಯ ಮೂರನೇ ದಿನ. ಚಂದ್ರಘಂಟಾದೇವಿಯ ಆರಾಧನೆಯ ಈ ಪವಿತ್ರ ದಿನದ ಬಣ್ಣ ಕೆಂಪು. ಕೆಂಪು ಬಣ್ಣ ನೋಡಿದಾಗ ನಮಗೆ ಮೊದಲು ನೆನಪಾಗುವುದು ಶಕ್ತಿ, ಧೈರ್ಯ ಮತ್ತು ಉತ್ಸಾಹ. ಅದಕ್ಕಾಗಿಯೇ ಈ ದಿನ ಕೆಂಪು ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಹಾಗಾದರೆ ಈ ಕೆಂಪು ಬಣ್ಣದ ಹಿಂದಿರುವ ವಿಶೇಷತೆ ಏನು, ನಮ್ಮ ಜೀವನಕ್ಕೆ ಅದು ಯಾವ ಸಂದೇಶವನ್ನು ನೀಡುತ್ತದೆ, ಬನ್ನಿ ಅದನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಕೆಂಪು ಅಂದರೆ ಕೇವಲ ಒಂದು ಬಣ್ಣವಲ್ಲ, ಅದು ಶಕ್ತಿಯ ಸಂಕೇತ, ಧೈರ್ಯದ ಸಂಕೇತ, ಉತ್ಸಾಹದ ಸಂಕೇತ ಮತ್ತು ಮಂಗಳನ ಸಂಕೇತವೂ ಕೂಡ ಆಗಿದೆ. ಚಂದ್ರಘಂಟಾ ತಾಯಿಯೂ ಕೂಡ ಶಾಂತ ಸ್ವರೂಪಿಣಿಯಾಗಿದ್ದರೂ ಅಗತ್ಯ ಬಂದಾಗ ದುಷ್ಟಶಕ್ತಿಗಳನ್ನು ಸಂಹರಿಸುವ ವೀರ ರೂಪವನ್ನು ತಾಳುತ್ತಾಳೆ. ಹಾಗಾಗಿ ಕೆಂಪು ಬಣ್ಣದ ಈ ಶಕ್ತಿಯ ಸಂಕೇತ ತಾಯಿಯ ರೂಪಕ್ಕೆ ತುಂಬಾ ಅರ್ಥಪೂರ್ಣವಾಗಿದೆ. ಅದರಿಂದ ನಾವು ಇಂದು ಕೆಂಪು ಬಣ್ಣದ ಸೀರೆ ಧರಿಸಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ತಾಯಿಯನ್ನು ಭಕ್ತಿಯಿಂದ ಸ್ಮರಿಸಬಹುದು. ಚಂದ್ರಘಂಟಾ ತಾಯಿಯನ್ನು ಚಿತ್ರದಲ್ಲಿ ವಿವಿಧ ಬಣ್ಣದ ವಸ್ತ್ರಗಳಲ್ಲಿ ಕಾಣಬಹುದು, ಆದರೆ ತಾಯಿಯ ನಿಜವಾದ ವೈಭವ ಅವಳ ಸೀರೆಯ ಬಣ್ಣದಲ್ಲಿಲ್ಲ, ಅವಳ ಹಣೆಯ ಮೇಲಿರುವ ಚಂದ್ರನಲ್ಲಿ, ಕೈಯಲ್ಲಿರುವ ಆಯುಧಗಳಲ್ಲಿ ಮತ್ತು ಭಕ್ತರನ್ನು ಕಾಪಾಡುವ ಆ ದೈವಿಕ ಶಕ್ತಿಯಲ್ಲಿ ಅಡಗಿದೆ. ಹಾಗಾಗಿ ಇಂದು ಕೆಂಪು ಬಣ್ಣವು ಧರಿಸಿ ನಮ್ಮ ಮನಸ್ಸಿನಲ್ಲಿಯೂ ತಾಯಿಯ ಧೈರ್ಯ ಮತ್ತು ಶಕ್ತಿಯನ್ನು ತುಂಬಿಕೊಳ್ಳೋಣ. ಇನ್ನು ಚಂದ್ರಘಂಟಾ ತಾಯಿಯ ಆರಾಧನೆಯಲ್ಲಿ ಭೋಗಕ್ಕೂ ವಿಶೇಷವಾದ ಮಹತ್ವವಿದೆ. ತಾಯಿಗೆ ಹಾಲು, ಕೀರು, ಪಾಯಸ ಮುಂತಾದ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಭಕ್ತಿಯಿಂದ ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ. ಹಾಲಿನಂತೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಲಿ, ತಾಯಿಯ ಕೃಪೆಯಿಂದ ನಮ್ಮ ಬದುಕಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ತುಂಬಲಿ ಎನ್ನುವುದೇ ಇದರ ಭಾವ. ಇನ್ನು ಚಂದ್ರಘಂಟಾ ತಾಯಿಯ ಶಕ್ತಿ ಬಗ್ಗೆ ಹೇಳುವುದಾದರೆ, ತಾಯಿ ಎಂದರೆ ಕೇವಲ ಶಾಂತ ಸ್ವರೂಪವಲ್ಲ. ಒಂದೆಡೆ ಹಣೆಯ ಮೇಲೆ ತಂಪಾದ ಚಂದ್ರ, ಮತ್ತೊಂದೆಡೆ ಕೈಯಲ್ಲಿ ಆಯುಧಗಳು. ಅಂದರೆ ಜೀವನದಲ್ಲಿ ಮನಸ್ಸು ಶಾಂತಿಯುತವಾಗಿರಬೇಕು, ಅಂದರೆ ಅನ್ಯಾಯ ಮತ್ತು ದುಷ್ಟಶಕ್ತಿಗಳ ಮುಂದೆ ಧೈರ್ಯವಾಗಿ ನಿಲ್ಲುವ ಶಕ್ತಿಯು ನಮ್ಮಲ್ಲಿರಬೇಕು ಎಂಬ ಸಂದೇಶವನ್ನು ತಾಯಿ ನೀಡುತ್ತಾಳೆ. ತಾಯಿಯ ಗಂಟೆಯನಾದ ನಮ್ಮೊಳಗಿನ ಭಯವನ್ನು ದೂರ ಮಾಡಿ ಧೈರ್ಯ ಮತ್ತು ಜಾಗೃತವನ್ನು ತುಂಬಲಿ ಎಂದು ಇಂದು ಚಂದ್ರಘಂಟಾ ತಾಯಿಯ ಪಾದಗಳಲ್ಲಿ ಪ್ರಾರ್ಥಿಸೋಣ. ಇನ್ನು ನವರಾತ್ರಿ ಅಂದರೆ ದೇವಿಯ ಆರಾಧನೆಯ ಜೊತೆಗೆ ಸಂಭ್ರಮದ ಹಬ್ಬವೂ ಹೌದು. ಅದರಲ್ಲೂ ದಾಂಡಿಯಾ ನೃತ್ಯಕ್ಕೆ ವಿಶೇಷ ಸ್ಥಾನವಿದೆ. ಕೈಯಲ್ಲಿರುವ ದಾಂಡಿಯಾ ಕೋಲುಗಳು ದೇವಿಯ ಆಯುಧಗಳ ಸಂಕೇತವೆಂದು ಭಾವಿಸಿ ದೇವಿಯ ಶಕ್ತಿಯನ್ನು ಸ್ಮರಿಸುತ್ತಾ ಜನರು ಉತ್ಸಾಹದಿಂದ ದಾಂಡಿಯಾ ಆಡುತ್ತಾರೆ. ಚಂದ್ರಘಂಟಾ ತಾಯಿಯ ವೀರಶಕ್ತಿಯನ್ನು ನೆನೆಸಿಕೊಂಡು ನಡೆಯುವ ಈ ನೃತ್ಯ ಭಕ್ತಿ ಮತ್ತು ಸಂಭ್ರಮ ಎರಡೂ ಒಂದಾಗಿ ಸೇರಿಸುತ್ತದೆ. ಹಾಗಾದರೆ ಇಂದು ನಾವು ನವರಾತ್ರಿಯ ಮೂರನೇ ದಿನದಂದು ನಾವು ಚಂದ್ರಘಂಟಾ ದೇವಿಯ ಮಹಿಮೆಯನ್ನು ತಿಳಿದುಕೊಂಡೆವು. ತಾಯಿಯ ಹಣೆಯ ಮೇಲಿರುವ ಚಂದ್ರ ನಮಗೆ ಶಾಂತಿಯನ್ನು ಕಲಿಸಿದರೆ ಅವಳ ಕೈಯಲ್ಲಿರುವ ಆಯುಧಗಳು ಧೈರ್ಯವನ್ನು ಕಲಿಸುತ್ತವೆ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಎದುರಿಸಬೇಕು ಎನ್ನುವುದೇ ಈ ಚಂದ್ರಘಂಟಾ ತಾಯಿಯ ಸಂದೇಶವಾಗಿದೆ. ಈ ಪವಿತ್ರ ದಿನದಂದು ಚಂದ್ರಘಂಟಾ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಮನೆಗಳಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಎಂದು ತಾಯಿಯ ಪಾದದಲ್ಲಿ ಪ್ರಾರ್ಥಿಸೋಣ. ಇದೇ ಭಕ್ತರೊಂದಿಗೆ ನವರಾತ್ರಿಯ ಮೂರನೇ ದಿನ ಈ ಸುಂದರ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ದಿನ ಮತ್ತೊಂದು ದೇವಿಯ ಮಹಿಮೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರೋಣ. ಶ್ರೀ ಚಂದ್ರಘಂಟಾ ದೇವಿ ಮಾತಾ ಕಿ ಜೈ. ಜೈ ಅಂಬೆ ಭವಾನಿ, ಜೈ ದುರ್ಗಾ ಮಾತಾ.
0: ಸ್ನೇಹಿತರೆ, ತಾಯಿಯ ರೂಪ ನಮಗೆ ಒಂದು ಮಹತ್ವದ ಸಂದೇಶವನ್ನ ನೀಡುತ್ತೆ. ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಎದುರಾದರೂ ಭಯಕ್ಕೆ ಮಣಿಯದೆ ಧೈರ್ಯದಿಂದ ಮುನ್ನಡೆಯಬೇಕು. ನಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ, ನಡೆನುಡಿಯಲ್ಲಿ ಧೈರ್ಯವಿರಲಿ ಎಂಬುದು ಚಂದ್ರಘಂಟಾ ದೇವಿಯ ಆರಾಧನೆಯ ಮಹತ್ವವಾಗಿದೆ. ಚಂದ್ರಘಂಟಾ ದೇವಿಯ ಮಹಿಮೆ ಹಾಗೂ ಆರಾಧನೆಯ ಮಹತ್ವವನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ನಮ್ರತಾ ಪಟ್ಟಣೆ ಶೆಟ್ಟಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ತಾಯಿ ಚಂದ್ರಘಂಟೆಯ ಆಶೀರ್ವಾದವು ನಮ್ಮೆಲ್ಲರ ಮೇಲಿರಲಿ, ಎಲ್ಲರ ಬದುಕಿನಲ್ಲೂ ಸುಖ, ಶಾಂತಿ, ಧೈರ್ಯ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ನವ ದುರ್ಗೆಯ ಮತ್ತೊಂದು ರೂಪ ಹಾಗೂ ಮಹಿಮೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವಣು ಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಬೆಳಗಾವಿ ಇತಿಹಾಸದ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ ಕೆಎಲ್ಇ ಇತಿಹಾಸಕಾರರಾದ ಶ್ರೀ ಬಿಎಸ್ ಗವಿಮಠ ಅವರು.
1: ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಊರಿನ ಇತಿಹಾಸ ಗೊತ್ತಿರೋದು ಬಹಳ ಅವಶ್ಯ. ಬಹಳಷ್ಟು ಜನರಿಗೆ ಅವರ ಇತಿಹಾಸನೇ ಗೊತ್ತಿರೋದಿಲ್ಲ, ಮತ್ತು ಅದರ ಪ್ರಯತ್ನವೂ ಮಾಡೋದಿಲ್ಲ. ಅದಕ್ಕೆ ಇವತ್ತಿನ ಪೀಳಿಗೆಗೆ ಸಂಕ್ಷಿಪ್ತದೊಳಗೆ ಒಂದು ಬೆಳಗಾವಿ ಇತಿಹಾಸ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಬೆಳಗಾವಿ ಇತಿಹಾಸ ತುಂಬ ಪ್ರಾಚೀನವಾಗಿದೆ. ಬೆಳಗಾವಿ ಇದು ಯದುಗ್ರಾಮ, ವೇಣುಗ್ರಾಮ, ಯಕ್ಷುಗ್ರಾಮ, ಆಜಮ್ನಗರ್, ಮುಸ್ತಫಾಬಾದ್ ಮುಂತಾದ ಹೆಸರುಗಳಿಂದಲೂ ಗುರುತಿಸಲ್ಪಟ್ಟಿದೆ. ಈ ಎಲ್ಲ ಹೆಸರುಗಳಿಂದ ಕೂಡ ಬೆಳಗಾವಿಯನ್ನು ಕರೀತಿದ್ರು. ಬಿದಿರು ಇಲ್ಲಿ ಹೆಚ್ಚು ಬೆಳೀತಿತ್ತಂತ ತಿಳ್ಕೊಂಡು ಜನಪದರು ಇದನ್ನು ಬಿದಿರಳ್ಳಿ ಅಂತೂ ಕೂಡ ಕರೆದರು. ಬೆಳಗಾವಿ ಇದು ವೇಳುಗಾವಿಯ ತದ್ಭವ ರೂಪ. ವೇಳ ಅಂದರೆ ಬಿದಿರು. ಕಾಲಕಾಲಕ್ಕೆ ವೇಳಗಾಂವ್, ಬೆಳಗಾಂ, ಬೆಳಗಾವಿ ಎಂಬುದಾಗಿ ಕರೆಯಲ್ಪಟ್ಟಿದೆ. ಬೆಳಗಾವಿ ನಗರಕ್ಕೆ ತುಂಬ ರೋಚಕವಾದ ಇತಿಹಾಸ ಇದೆ. ಕ್ರಿಸ್ತಪೂರ್ವ 225 ಸುಮಾರಿಗೆ ಜಕ್ಕದೇವನೆಂಬ ಜೈನ ಅರಸ 800 ಹಳ್ಳಿಗಳಿಗೆ ಒಡೆಯನಾಗಿದ್ದ. ಅವನು ಯದುಗ್ರಾಮದಲ್ಲಿ ಮಣ್ಣಿನ ಕೋಟೆ ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದನು. ಇಂದಿನ ವಡಗಾವಿ, ಹಳೆ ಬೆಳಗಾವಿ ಪ್ರದೇಶಗಳೇ ಅಂದಿನ ಯದುಗ್ರಾಮ. ಆಗಿನ ಕಾಲಕ್ಕೆ ಈ ಯದುಗ್ರಾಮದ ಸಮೀಪವಿದ್ದ ಗುಮ್ಮಟಮಾಳ, ಅಂದರೆ ಈಗಿನ ಹಿಂದವಾಡಿ ಬಡಾವಣೆ ಇರುವ ಸ್ಥಳದಲ್ಲಿ ಜೈನ ಧರ್ಮ ಪ್ರಸಾರಕ್ಕೆ ಬಂದಿದ್ದ 108 ಜೈನ ಮುನಿಗಳು ಬೀಡು ಬಿಟ್ಟಿದ್ದರು. ಆ ಸ್ಥಳ ಗುಡ್ಡ ಬೆಟ್ಟಗಳಿಂದ ಕೂಡಿದ ಅರಣ್ಯ ಪ್ರದೇಶವೇ ಆಗಿತ್ತು. ಆ ಜೈನ ಮುನಿಗಳನ್ನು ಕಂಡು ಆಶೀರ್ವಾದ ಪಡೆಯಲು ಜಕ್ಕದೇವರಾಯನು ರಾಣಿ ಜಕ್ಕಲಾದೇವಿಯ ಸಹಿತ ರಾಜಪರಿವಾರದೊಂದಿಗೆ ಆಗಮಿಸಿದರು. ಮರಳಿ ಹೋಗುವಾಗ ರಾಜಪರಿವಾರದ ಸೈನಿಕ ಪಂಜುದೀಪಗಳಿಂದಾಗಿ ಅವಘಡ ಸಂಭವಿಸಿತು. ಕಾಡಿಗೆ ಬೆಂಕಿ ತಗುಲಿತು. ಇದರಿಂದಾಗಿ ಅಲ್ಲಿ ಬೀಡು ಬಿಟ್ಟಿದ್ದ ಜೈನ ಮುನಿಗಳು ಬೆಂಕಿಯಲ್ಲಿ ಸುಟ್ಟು ಹೋದರು. ಇದನ್ನು ತಿಳಿದ ಜಕ್ಕದೇವರಾಯನು ಪಾಪ ನಿವಾರಣೆಗೆ 108 ಬಸದಿಗಳನ್ನು, 108 ಬಾವಿ ಹಾಗೂ 108 ಕೆರೆಗಳನ್ನು ಕಟ್ಟಿಸಿ ಅವುಗಳ ಸುತ್ತಲೂ ಒಂದು ಕೋಟೆ ಕಟ್ಟಿಸಿದನೆಂಬ ಐತಿಹ್ಯವಿದೆ. ಅವನು ಕಟ್ಟಿಸಿದ ಕೋಟೆ ಕಮಲ ಬಸದಿ ಇಂದಿಗೂ ಬೆಳಗಾವಿಯ ಕಿಲ್ಲಾದಲ್ಲಿ ತನ್ನ ಪಳೆ ಉಳಿಕೆಗಳನ್ನು ಉಳಿಸಿಕೊಂಡಿದೆ. ಈಗಿನ ಕಿಲ್ಲೆ ಅಂದರೆ ಕೋಟೆ ಇರುವ ಸ್ಥಳದಲ್ಲಿ ಜಯರಾಯನೆಂಬ ಅರಸನು ಒಂದು ಮಣ್ಣಿನ ಕೋಟೆಯನ್ನು ಕಟ್ಟಿಸಿ ತನ್ನ ಅಧಿಕಾರ ವ್ಯಾಪ್ತಿಯ 16 ಹಳ್ಳಿಗಳ ಜನರು ಅಲ್ಲಿ ಬಂದು ನೆಲೆಸುವಂತೆ ಮಾಡಿದನು. ಮುಂದೆ ಆ ಪ್ರದೇಶಕ್ಕೆ ವೇಣುಗ್ರಾಮ ಎಂಬ ಹೆಸರು ಬಂದಿತು. ಈ ಜಯರಾಯನೆಂಬ ಅರಸ ಹಾಗೂ ಯದುಗ್ರಾಮವನ್ನು ಆಳಿದ ಜಕ್ಕದೇವನೆಂಬ ಜೈನ ಅರಸು ಒಬ್ಬನೇ ಆಗಿದ್ದನೆಂಬ ಊಹೆ ಸರಿ ಎನಿಸುತ್ತದೆ. ಬಿದಿರು ಹೆಚ್ಚು ಬೆಳೆಯುತ್ತಿದ್ದುದರಿಂದ ಇದಕ್ಕೆ ವೇಣುಗ್ರಾಮ, ವೇಳುಗ್ರಾಮ, ವೇಳಗಾಮ, ಬೆಳಗಾಮ, ಬೆಳಗಾವಿ ಎಂದು ಕರೆದಿರಬಹುದಾಗಿದೆ. ಶಾತವಾಹನರ ಆಳಿಕೆಗೆ ಒಳಪಟ್ಟ ಈ ಪ್ರದೇಶ ಕುಂತಳನಾಡೆಂದು ಮತ್ತು ಇಲ್ಲಿನ ಅರಸರಿಗೆ ಕುಂತಳಾದೀಶ್ವರರೆಂದು ಕರೆಯುತ್ತಿದ್ದರು. 4ನೇ ಶತಮಾನದಲ್ಲಿ ಕದಂಬ ರಾಜ್ಯದ ಉದಯದೊಂದಿಗೆ ಕನ್ನಡ ಪ್ರತಿಷ್ಠಾಪನೆಯಾಗಿ ಚಾಲುಕ್ಯರ, ಕಲಚುರ್ಯರ, ರಟ್ಟರ ಹಾಗೂ ದೇವಗಿರಿ ಯಾದವರ ಆಡಳಿತದಲ್ಲಿಯೂ ಕನ್ನಡ ವಿಜೃಂಭಿಸಿತು. ಕುಂತಳನಾಡಿನ ಭಾಗವಾಗಿದ್ದ ಕುಹುನ್ನ 3000 ಪ್ರದೇಶ ಇಂದಿಗೂ ಕುಂದರನಾಡೆಂದು ಪ್ರಸಿದ್ಧವಾಗಿದೆ. ಗೋಕಾಕ ಪಾಶ್ಚಾಪುರಗಳ ಸುತ್ತಲಿನ ಸೇವೆ ಕುಂದರನಾಡು ಎಂದೆನಿಸಿದೆ. ಗೋವೆಯ ಕದಂಬ ರಾಜ್ಯವನ್ನು ಸ್ಥಾಪಿಸಿದ ಜಯಕೇಶಿಯು ತನ್ನ ರಾಜಧಾನಿಯನ್ನು ಅಲ್ಲಿಗೆ ಒಯ್ಯುವ ಪೂರ್ವದಲ್ಲಿ ಹಲಸಿ 12,000 ಹಾಗೂ ಕೊಂಕಣ 900 ಪ್ರದೇಶಗಳನ್ನು ಆಳುತ್ತಿದ್ದನು. ಅಂದಿನ ಚಂದ್ರಪುರ ಅಂದರೆ ಇಂದಿನ ಚಂದೂರು, ಚಿಕ್ಕೋಡಿ ತಾಲೂಕಿನೊಳಗದ ಇಂದಿನ ಚಂದೂರಿನಲ್ಲಿದ್ದು ಆಡಳಿತ ನಡೆಸುತ್ತಿದ್ದನಂತೆ. ಕ್ರಿಸ್ತಿ ಶತಕ 13ನೇ ಶತಮಾನದ ಪ್ರಾರಂಭಕ್ಕೆ ಇದ್ದ ರಟ್ಟರ ದೊರೆಯಾದ ಮೊದಲನೇ ಲಕ್ಷ್ಮೀದೇವನು ವೇಣುಗ್ರಾಮವನ್ನು ಕದಂಬರಿಂದ ಕಿತ್ತುಕೊಂಡು ತನ್ನ ರಾಜಧಾನಿಯನ್ನು ಸುಗಂಧವರ್ತಿಯಿಂದ ವೇಣುಗ್ರಾಮಕ್ಕೆ ಬದಲಾಯಿಸಿದನು. ಸುಗಂಧವರ್ತಿ ಅಂದರೆ ಸವದತ್ತಿ. ಸವದತ್ತಿಗೆ ಇದ್ದಂಥ ರಾಜಧಾನಿಯನ್ನು ಬೆಳಗಾವಿಗೆ ಬದಲಾಯಿಸಿದ. ಮುಂದೆ ದೇವಗಿರಿಯ ಯಾದವರು ಈ ಪ್ರದೇಶವನ್ನು ಆಳಿದರು. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಲ್ಲಿಕ್ ಕೌಫರ್ ಇವರ ದಾಳಿಯಿಂದಾಗಿ ದೇವಗಿರಿ ಯಾದವರ ಆಡಳಿತ ಪತನ ಬಂದಿತು. ಕ್ರಿಸ್ತ ಶಕ 1327 ಮೊಹಮ್ಮದ್ ತುಘಲಕ್ಕನು ಕರ್ನಾಟಕವನ್ನು ವಶಪಡಿಸಿಕೊಂಡು ಹುಕ್ಕೇರಿ ಮತ್ತು ರಾಯಭಾಗಗಳಲ್ಲಿ ತನ್ನ ಅಮೀರರನ್ನು ನೇಮಿಸಿದನು. ಆಮೇಲೆ ಇದು ಬಹಮನಿ ಅರಸರ ಕೈವಶವಾಯಿತು. ಬಹಮನಿ ಅರಸರ ಬಲಿಷ್ಠ ಮಂತ್ರಿಯಾಗಿದ್ದ ಮಹಮ್ಮದ್ ಗವಾನನು ಬೆಳಗಾವಿಯನ್ನು ವಶಪಡಿಸಿಕೊಂಡು ಮುಸ್ತಾಫಾ ಎಂಬ ತನ್ನ ಪ್ರತಿನಿಧಿಗೆ ಆಡಳಿತ ವಹಿಸಿಕೊಟ್ಟನು. ಆಗ ಬೆಳಗಾವಿಗೆ ಮುಸ್ತಾಫಾ ಬಾದ್ ಎಂದು ಹೆಸರು ಬಂದಿತು. ಮುಂದಿನ ದಿನಗಳಲ್ಲಿ ಆದಿಲ್ ಶಾಹಿಗಳು ಈ ಕೋಟೆಯನ್ನು ವಶಪಡಿಸಿಕೊಂಡು ಬೆಳಗಾವಿಯನ್ನು ಆಜಮ್ ನಗರ್ ಎಂದು ಕರೆದರು. ಇದರ ಆಡಳಿತ ನೋಡಿಕೊಳ್ಳುತ್ತಿದ್ದ ಅಸದ್ ಖಾನನು, ಅವನ ಮೂಲ ಹೆಸರು ಕುರ್ತುಕ್, ಈ ಅಸದ್ ಖಾನನು 1511

8 ವರ್ಷಗಳ ಕಾಲ ಜನಪ್ರಿಯ ಸರದಾರನೆನಿಸಿದನು. ಬೆಳಗಾವಿಯ ಸಮೀಪದ ಮಂಡೋಳಿಯಲ್ಲಿ ಅವನು ನಿಧನನಾಗುತ್ತಾನೆ. ಅವನ ಸಮಾಧಿ ಇಂದಿಗೂ ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ಗ್ಲೋಬ್ ಟಾಕೀಸ್ ಹಿಂಭಾಗದಲ್ಲಿ ಇರುತ್ತದೆ. ಅದಕ್ಕೆ ಅಸದ್ ಖಾನ ದರ್ಗಾ ಎಂದು ಕರೆಯುತ್ತಾರೆ. ಹಿಂದೂ ಮುಸ್ಲಿಮರೆಲ್ಲರೂ ಅಲ್ಲಿ ಸೇರಿ ಉರುಸ್ ಆಚರಿಸುತ್ತಾರೆ. ಈ ಅಸದ್ ಖಾನ್ ಸರದಾರನ ವಂಶಸ್ಥರೇ ಶಹಾಪೇಟೆಯನ್ನು ಕಟ್ಟಿದರು. ಈಗ ಇದು ಶಹಾಪುರವಾಗಿ ಬೆಳಗಾವಿಯ ಉಪನಗರವೆನಿಸಿದೆ. ಪ್ರಸಿದ್ಧ ಇತಿಹಾಸಕಾರ ಫೆರಿಸ್ತಾ ಎಂಬವನು ಬೆಳಗಾವಿಯ ಸುತ್ತಲಿನ ಪ್ರದೇಶ 15ನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಿಂದೂ ಅರಸನ ಅಧೀನದಲ್ಲಿತ್ತು. ಈ ಅರಸನು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸನಾಗಿದ್ದನು. ಗೋವೆ ಬಂದರಕ್ಕೆ ಸಮೀಪವಾಗಿದ್ದ ಬೆಳಗಾವಿಯನ್ನು ವಶಕ್ಕೆ ಪಡೆಯಲು ಬಹುಮನಿಗಳು ಹಾಗೂ ವಿಜಯನಗರದ ಅರಸರು ಹಾಗೂ ವಿಜಾಪುರ ಆದಿಲ್ ಶಾಹಿಗಳು ಯಾವಾಗಲೂ ಯುದ್ಧ ಮಾಡುತ್ತಲೇ ಬಂದರು. ವಿಜಯನಗರದ ಪತನದ ತರುವಾಯ ಶಿರಸಂಗಿ ಸಂಸ್ಥಾನದ ವಿಠಪ್ಪಗೌಡನು ಸ್ವತಂತ್ರ ರಾಜ್ಯ ಸ್ಥಾಪಿಸಲು ಯತ್ನಿಸಿದನಾದರೂ ವಿಜಾಪುರದ ಆದಿಲ್ ಶಾಹನ ಮುಂದೆ ಇವನ ಆಟ ನಡೆಯಲಿಲ್ಲ. 17ನೇ ಶತಮಾನದಲ್ಲಿ ಶಿವಾಜಿಯು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಹೊರಟ ಸಮಯದಲ್ಲಿ ಶಹಾಪುರ ಬೆಳಗಾವಿಗಳನ್ನು ವಶಪಡಿಸಿಕೊಂಡು ಮುಂದೆ ಹುಬ್ಬಳ್ಳಿಗೆ ಹೋದನು. 1686ರಲ್ಲಿ ಸಂಭಾಜಿಯ ಆಡಳಿತದಲ್ಲಿ ಔರಂಗಜೇಬನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡುತ್ತಾ ಬಂದಾಗ ಔರಂಗಜೇಬನ ಎರಡನೇ ಮಗ ಅಜಮ್ ಶಹಾನನ್ನು ಸೋಲಿಸಿ ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಅಜಮ್ ಶಹಾನಿಂದಾಗಿ ಬೆಳಗಾವಿಗೆ ಕೆಲವು ಕಾಲ ಅಜಮ್ ನಗರ್ ಎಂದೂ ಕರೆದರು. 1791ರಲ್ಲಿ ಸಾತಾರಾದ ಛತ್ರಪತಿ 1ನೇ ಪೇಶ್ವೆ ವಿಶ್ವನಾಥ ಭಟ್ಟನು ಸೈನ್ಯದೊಂದಿಗೆ ದೆಹಲಿಗೆ ಹೋಗಿ ಬಾದಶಹಾನಿಗೆ ನೆರವಾದನು. ಅದಕ್ಕೆ ಪ್ರತಿಯಾಗಿ ಅವನಿಗೆ ಬೆಳಗಾವಿ ಪ್ರದೇಶ ಬಹುಮಾನವಾಗಿ ಬಂತು. ಬೆಳಗಾವಿ ಭಾಗದಲ್ಲಿ ಕರ ವಸೂಲಿಗಾಗಿ ಸಾತಾರಾದ ಛತ್ರಪತಿಯು ಅಕ್ಕಲಕೋಟೆ ರಾಜ ಫತ್ತೇ ಸಿಂಗ್ ಭೋಸಲೆಯನ್ನು ನೇಮಿಸಿದನು. 1720ರಲ್ಲಿ ವಿಶ್ವನಾಥ ಪೇಶ್ವೆ ನಿಧನನಾದಾಗ ಹೈದರಾಬಾದ್ ನಿಜಾಮ್ ಉಲ್ ಮುಲ್ಕನು ಬೆಳಗಾವಿ ಮತ್ತು ಅಥಣಿ ಪರಗಣಗಳನ್ನು ವಶಪಡಿಸಿಕೊಂಡನು. ಆದರೆ ಪೇಶ್ವೆಗಳು ಪುನಃ 1756ರಲ್ಲಿ ಬೆಳಗಾವಿಯನ್ನು ವಶಪಡಿಸಿಕೊಂಡು 1818ರವರೆಗೆ ಆಳಿದರು. 1818ರಲ್ಲಿ ಬ್ರಿಟಿಷರು ದಾಳಿ ಮಾಡಿ ಬೆಳಗಾವಿ ಕೋಟೆ ವಶಪಡಿಸಿಕೊಂಡರು. ಬೆಳಗಾವಿ ನಗರ ಮತ್ತು ಕೋಟೆಯನ್ನು ಧಾರವಾಡ ಜಿಲ್ಲೆಗೆ ಸೇರಿಸಿದರು. 1836ರಲ್ಲಿ ಧಾರವಾಡದಿಂದ ಹೊರಬಂದು ಬೆಳಗಾವಿ ಕಲೆಕ್ಟರ್ ವಿಭಾಗವಾಯಿತು. ಮೊದಲನೇ ಅಸಿಸ್ಟೆಂಟ್ ಕಲೆಕ್ಟರ್ನಾಗಿ ಎರ್ ರೆವೆನ್ಸ್ ಕ್ರಾಫ್ಟ್ ಅಧಿಕಾರ ವಹಿಸಿಕೊಂಡ. 1838ರಲ್ಲಿ ಬೆಳಗಾವಿ ಸ್ವತಂತ್ರ ಜಿಲ್ಲೆಯಾಗಿ ಜಿಲ್ಲಾ ಕೇಂದ್ರವಾಯಿತು. 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವಿತ್ತು. 1851ರಲ್ಲಿ ಬೆಳಗಾವಿ ಮುನಿಸಿಪಾಲ್ಟಿ ರಚನೆಯಾಯಿತು. ಜಿಲ್ಲಾ ಕಲೆಕ್ಟರ್ನೇ ಇದರ ಅಧಿಕಾರ ವಹಿಸಿಕೊಂಡ. 1876-77ರಲ್ಲಿ ಮೊದಲನೇ ಸಲ ಮುನಿಸಿಪಾಲ್ಟಿಗೆ ಚುನಾವಣೆಗಳು ನಡೆದವು. ವಿಷ್ಣು ಪಂತ್ ರಘುನಾಥು ಎನ್ನುವರು ಅಧ್ಯಕ್ಷರಾದರು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವಿದ್ದಾಗ 1830ರಲ್ಲಿ ಮೊದಲ ಮರಾಠಿ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು, ಗಣಪತಿಗಲ್ಲಿ ಕೋಳಿಪೇಟೆಯೊಳಗೆ. ಈ ಶಾಲೆ ಅದ ಇವತ್ತಿಗೂ. ಕನ್ನಡ ಶಾಲೆ 1838ರೊಳಗೆ ಪ್ರಾರಂಭ ಆಯಿತು. 1856ರೊಳಗೆ ಮೊದಲನೇ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭ ಆಯಿತು, ಮಾರುತಿಗಲ್ಲಿ ಕಾರ್ನರ್. 1857ರಲ್ಲಿ ಬ್ರಿಟಿಷರ ವಿರುದ್ಧದ ಅಸಮಾಧಾನ ಸ್ಫೋಟಗೊಂಡಾಗ ಅದು ಸಿಪಾಯಿ ದಂಗೆ ಎನಿಸಿತು. ಅದರ ಪರಿಣಾಮಗಳು ಬೆಳಗಾವಿಯಲ್ಲಿಯೂ ಕಂಡುಬಂದವು. ಸ್ವಾತಂತ್ರ್ಯಕ್ಕಾಗಿ ನರಗುಂದದ ಅಧಿಪತಿ ಬಾಬಾ ಸಾಹೇಬ್ ಭಾವೆಯನ್ನು ಬ್ರಿಟಿಷರು ಬಂಧಿಸಿ ಬೆಳಗಾವಿ ಕೋಟೆಯಲ್ಲಿಟ್ಟರು. ನಂತರ 1858ರಲ್ಲಿ ಬೆಳಗಾವಿಯ ಕ್ಯಾಂಪದಲ್ಲಿ ಮೇವು ಸಂಗ್ರಹಾಗಾರದ ಹೇ ಸ್ಟಾಕ್ ಅಂತಾರೆ ಅದಕ್ಕೆ, ಮೇವು ಸಂಗ್ರಹಾಗಾರದ ಬಳಿ ಗಲ್ಲಿಗೇರಿಸಿದರು. ಅದನ್ನು ಇವತ್ತಿಗೂ ನಾವು ಕಾಣಬಹುದು. 1858ರಲ್ಲಿ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಧಿಕಾರ ವಹಿಸಿಕೊಂಡಿತು. 1858ರಿಂದ 1847ರವರೆಗೆ ಬ್ರಿಟಿಷ್ ಆಡಳಿತದಲ್ಲಿದ್ದ ಬೆಳಗಾವಿ 1947ರ ನಂತರವೂ ಮುಂಬೈ ಪ್ರಾಂತದ ವಿಭಾಗೀಯ ಕೇಂದ್ರ ಸ್ಥಳವಾಗಿತ್ತು. 1956ರಲ್ಲಿ ಮೈಸೂರು ರಾಜ್ಯದ ಉದಯವಾದಾಗ ಅದು ಬೆಳಗಾವಿ ಕರ್ನಾಟಕದ ಭಾಗವಾಯಿತು. 1858ರಿಂದ 1956ರವರೆಗಿನ ಅವಧಿಯಲ್ಲಿ ಬೆಳಗಾವಿ ನಾನಾ ರೀತಿಯಲ್ಲಿ ಬೆಳವಣಿಗೆ ಸಾಧಿಸುತ್ತಾ ಬಂದಿದೆ. 1859ರೊಳಗೆ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ ಪ್ರಾರಂಭ ಆಯಿತು. 1876ರೊಳಗೆ ಪುಣೆ ಬೆಂಗಳೂರು ಹೆದ್ದಾರಿ ನಿರ್ಮಾಣ ಆಯಿತು, ಹೈವೇ, ಮತ್ತು ವೆಂಗೂರ್ಲಾ ಬೆಳಗಾವಿ ರಸ್ತೆ ಕೂಡ ಅದೇ ವರ್ಷ 1876. 1881ರೊಳಗೆ ಪುಣೆ ಬೆಳಗಾವಿ ಮತ್ತು ಬೆಳಗಾವಿ ಲೋಂಡಾ ರೈಲ್ವೆ ಲೈನ್ ಹಾಕಿದರು. 1884ರೊಳಗೆ ಬೆಳಗಾವಿಯೊಳಗಿನ ಪ್ರಸಿದ್ಧ ಪುಸ್ತಕದ ಅಂಗಡಿ ರಾಮತತ್ವ ಪ್ರಕಾಶನ ಸಂಸ್ಥೆ ಪ್ರಾರಂಭ ಆಯಿತು. 1889ರೊಳಗೆ ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಆಗಮಿಸಿ ಬೆಳಗಾವಿ ಕಿಲ್ಲೆಯೊಳಗೆ ಭಾತೇವಿ ಕಿಲ್ರ ಮಣಿಯೊಳಗೆ ಉಳ್ಕೊಂಡಿದ್ರು. 1916ರೊಳಗೆ

ಲೋಕಮಾನ್ಯ ತಿಲಕರು ಬೆಳಗಾವಿಯ ಸಾರ್ವಜನಿಕ ಸಭೆಯೊಳಗೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಎಂಬ ಘೋಷಣೆಯನ್ನ ಅವರು ಘೋಷಿಸಿದ್ದನ್ನು ನೆನಪಿಟ್ಟು ಇಟ್ಕೋಬೇಕು. 1915 ಬೆಳಗಾವಿಯೊಳಗೆ ಕರ್ನಾಟಕ ಸಂಘ ಪ್ರಾರಂಭ ಆಯಿತು. 1916 ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. 1921 ಬೆಳಗಾವಿಯನ್ನು ಕಾಂಗ್ರೆಸ್ ಪಕ್ಷ ಇದ್ದದ್ದು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿತು. 1924 ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅಧಿವೇಶನದ ಸ್ಥಳಕ್ಕೆ ವಿಜಯನಗರ ಅಂತ ಕರೆದರು. ಅಲ್ಲಿ ಕೊರೆಯಿಸಿದಂಥ ಬಾವಿಗೆ ಪಂಪಾ ಸರೋವರ ಅಂತ ಕರೆದರು. ಇವತ್ತು ನಾವು ಅದಕ್ಕೆ ಕಾಂಗ್ರೆಸ್ ಬಾವಿ ಅಂತ ನಾವು ಕರಿತೇವೆ. ಹಿಂಗೆ ಬಹಳಷ್ಟು ಪ್ರಗತಿ ಹಾಕೊಂತ ಹೋಯ್ತು. 1924-25 ಬಿ ಕೆ ಮಾಡೆಲ್ ಹೈಸ್ಕೂಲ್ ಪ್ರಾರಂಭ ಆಯಿತು. 1927 ಬೆಳಗಾವಿಯೊಳಗೆ ನಾಡಹಬ್ಬ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. 1932 ನಾಗನೂರು ಸ್ವಾಮಿಗಳು ಬೋರ್ಡಿಂಗ್ ಪ್ರಾರಂಭ ಆಯಿತು. 1933 ಬೆಳಗಾವಿಗೆ ಇಲೆಕ್ಟ್ರಿಸಿಟಿ ಬಂತು ಮತ್ತು ಲಿಂಗರಾಜ ಕಾಲೇಜ್ ಶುರುವಾಯಿತು. 1933 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಬೆಳಗಾವಿಯಿಂದ ಹೊರಡ್ತಿತ್ತು. 1936 ಬೆಳಗಾವಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದಿದ್ರು. 1947 ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾದಾಗ ಬೆಳಗಾವಿಯ ಯಾಳಗಿ ಬಂಧುಗಳು ಬಂಧಿಸಲ್ಪಟ್ಟರು. ನಾಥ ಪೈ ಭೂಗತ ಆದರು. 1944 ಬೆಳಗಾವಿಗೆ ನೋಬೆಲ್ ಪಾರಿತೋಷಕ ವಿಜೇತ ವಿಜ್ಞಾನಿ ಡಾಕ್ಟರ್ ಸಿ ವಿ ರಾಮನ್ ಆಗಮಿಸಿದ್ರು. ಆವಾಗ ಲಿಂಗರಾಜ ಕಾಲೇಜ್ದೊಳಗೆ ಸೈನ್ಸ್ ಸೆಕ್ಷನ್ ಅವರು ಪ್ರಾರಂಭ ಮಾಡಿದರು. 1948 ಭಾರತ ಸ್ವತಂತ್ರ ಆಗಿದ್ರೂ ಕೂಡ ಬೆಳಗಾವಿ ಮುಂಬೈ ಪ್ರಾಂತ್ಯದ ಒಂದು ಭಾಗ ಆಗಿತ್ತು. 1956 ಪಂತ ಪ್ರಧಾನಿ ಜವಾಹರಲಾಲ್ ನೆಹರು ಬೆಳಗಾವಿಗೆ ಆಗಮಿಸಿದಾಗ ನಾವು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡ್ತೇವೆ ಅಂತ ಘೋಷಣೆ ಹಾಕಿದರು. ಆ ಪ್ರಕಾರ 1956 ಮೈಸೂರು ರಾಜ್ಯ ಉದಯ ಆಯಿತು. ಬೆಳಗಾವಿ ಮೈಸೂರು ರಾಜ್ಯದ ಒಂದು ಭಾಗ ಆಯಿತು. ಇದು ಬೆಳಗಾವಿಯ ಸಂಕ್ಷಿಪ್ತ ಇತಿಹಾಸ.

ಇಲ್ಲಿಯವರೆಗೂ ಪ್ರಸಾರವಾಯಿತು ಬೆಳಗಾವಿ ಇತಿಹಾಸದ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ ಕೆಎಲ್ಇ ಇತಿಹಾಸಕಾರರಾದ ಶ್ರೀ ಬಿಎಸ್ ಗವಿಮಠ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ, ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ ಇವಣು ಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೆಂಕಟೇಶ್ ಕೃಷ್ಣ ಜೋಶಿ ಅವರು. ಇವರು ನಿವೃತ್ತ ಪಶುವೈದ್ಯರು ಮತ್ತು ನಿವೃತ್ತ ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಲ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ
0: ಸರ್. ಇವತ್ತು ನಾವೇನಾದರೂ ವೃತ್ತಿಯಿಂದಾಗಿರ್ಬೋದು ಪ್ರವೃತ್ತಿಯಿಂದಾಗಿರ್ಬೋದು ಏನಾದರೂ ಸಾಧನೆ ಮಾಡಿ ಸಾಧನೆಯ ಒಂದು ಕುರ್ಚಿಯಲ್ಲಿ ಕೂತಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಬಾಲ್ಯ ಬಹಳಷ್ಟು ಮುಖ್ಯವಾಗಿ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನ ತಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡಬಹುದಾ ಸರ್? ಬಾಲ್ಯದ ಬಗ್ಗೆ ಹಾಗೇನೆ ತಂದೆ ತಾಯಿ ಪರಿಚಯ ಮಾಡಿಕೊಡಿ ಸರ್.
1: ನಾನು ವೆಂಕಟೇಶ್ ಜೋಶಿ. ನನ್ನ ತಂದೆಯವರು ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ಪಶುವೈದ್ಯ, ಅವರು ಮನುಷ್ಯ ವೈದ್ಯರು. ಅವರು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಟ್ ಆ ವ್ಯಕ್ತಿ ಕೆಲಸ ಮಾಡ್ತಕ್ಕಂತ ಒಂದು ಆಸ್ಪತ್ರೆ ಅಂದ್ರೆ TDB ಅಂತ ಇತ್ತು. TDB ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡುವಾಗ ಹಳ್ಳಿ ಅತ್ಯಂತ ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಜನರಿಗೆ ಅವ್ರು ಮಾಡ್ತಕ್ಕಂಥ ಸೇವೆ ನನ್ನ ಮೇಲೆ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡಿತ್ತು. ಮತ್ತು ಅವರ ಒಂದು ನಡತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೆ ಇರ್ತಕ್ಕಂಥ ಒಂದು ಮಾನವ ಒಂದು ಸಂಬಂಧ ಅಂತ ಹೇಳ್ತೀವಿ, ಆ ಸಂಬಂಧವನ್ನು ಅತ್ಯಂತ ಚೆನ್ನಾಗಿ ಇಟ್ಕೊಂಡಿದ್ರು. ಮತ್ತು ಅದರಿಂದ ಸೇವಾ ಮನೋಭಾವ ಕೂಡ ಅವರಲ್ಲಿ ಜಾಸ್ತಿ ಇತ್ತು. ಅಂಥ ಸೇವಾ ಮನೋಭಾವವನ್ನು ನಾನು ಬೆಳೆಸೋಬೇಕು ಅನ್ನೋ ಒಂದು ಉತ್ಸುಕತೆಯನ್ನು ಹುಟ್ಟಿಸಿದವರೇ ನಮ್ಮ ತಂದೆಯವರು. ಆ ಒಂದು ಕಾರಣದಿಂದ ನಾನು ಮೊದಲು ವೈದ್ಯನಾಗಬೇಕಂತ ಹೇಳಿ ನಾನು ಕೂಡ ಪ್ರಯತ್ನ ಪಟ್ಟವನೇ. ಅದರ ವೈದ್ಯಕೀಯ ಸೀಟು ನನಗೆ ಸಿಗದೇ ಇದ್ದಾಗ ಪಶುವೈದ್ಯನಾಗಿ ನಾನು ಒಬ್ಬ ವೈದ್ಯನ ಮಗ ಪಶುವೈದ್ಯನಾದದ್ದು ಇದೊಂದು ವಿಸ್ಮಯ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಟ್ ಈ ಪಶುವೈದ್ಯಕೀಯ ವೃತ್ತಿಗೆ ನಾನು ಸೇರಿದಾಗ ನನಗನಿಸಿದ್ದೇನಪ್ಪ ಅಂದ್ರೆ ಮೊದಲು ಈ ವೃತ್ತಿಗೆ ನಾನು ಯಾಕೆ ಸೇರಿದೆ, ಇದು ಬೈ ಚಾನ್ಸ್ ನಾನು ಸೇರಿದ ಹೊರತು ನಾನು ಬೈ ಚಾಯ್ಸ್ ಸೇರಿರಲಿಲ್ಲ. ಬಟ್ ಯಾವಾಗ ನಾ ಈ ವೃತ್ತಿಗೆ ನಾನು ಸೇರ್ಪಡೆಯಾದಾಗ ಇದರಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯ ನನಗೆ ಅರ್ಥ ಆಗ್ತಾ ಬಂತು. ಇಲ್ಲಿ ಕೂಡ ನಾನು ರೈತರೊಂದಿಗೆ ನಾನು ಹತ್ತಿರದ ಸಂಪರ್ಕವನ್ನು ಪಡಿಬಹುದು, ಅವರಿಗೆ ಸೇವೆ ಮಾಡುವಂಥ ಇದೊಂದು ದೊಡ್ಡ ಸೌಕರ್ಯವನ್ನು ನನಗೆ ಭಗವಂತ ಒದಗಿಸಿಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ನಾನು ತೆಗೆದುಕೊಂಡಾಗ ನಾನು ಸಾಕಷ್ಟು ಈ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೂಡ ನಾನು ಬೆಳೆಸಿಕೊಂಡೆ. ಅದರ ಪರಿಣಾಮವಾಗಿ ಸಹಸ್ರಾರು ರೈತರಿಗೆ ನಾನು ಸಹಾಯವನ್ನು ಒದಗಿಸುವಂತಹ ಒಂದು ಪರಿಸ್ಥಿತಿಯು ಕೂಡ ನನಗೆ ಆಯಿತು. ಯಾಕಂದ್ರೆ ಪಶುವೈದ್ಯನಾಗಿ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರಪ್ರಥಮವಾಗಿ ಈ ಮೈರಡಾ ಪ್ಲಾನ್ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ NGOದಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಒಂದು ವರ್ಷ ನಾನು ಕೆಲಸ ಮಾಡಿದೆ 1987-88. ಅಲ್ಲಿ ಯಾವ ರೀತಿ ಕೆಲಸ ಇತ್ತಪ್ಪ ಅಂತಂದ್ರೆ ಗುಡ್ಡಗಾಡು ಜನ, ಈ ನಮ್ಮ ಮಡಕ್ಷಿರ ತಾಲೂಕು ಅಂತ ಹೇಳ್ತೀವಿ, ಅಲ್ಲಿ ಸಂಪೂರ್ಣವಾಗಿ ಗುಡ್ಡಗಾಡು ಜನಗಳೇ ಇದ್ರು. ಆ ಗುಡ್ಡಗಾಡು ಜನಗಳು ವಾಸ ಮಾಡ್ತಕ್ಕಂಥ ಸ್ಥಳದೊಳಗೆ ನಾವು ಹೋಗಬೇಕು, ಅವರಿಗೆ ಯಾವ ರೀತಿಯಾಗಿ ನಾವು ಜೀವನ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಯಾಕಂದ್ರೆ ಆ ಒಂದು ಮೈರಡಾ ಪ್ಲಾನಲ್ಲಿ ಒಂದು ತಂಡವೇ ಇತ್ತು. ಮೆಡಿಕಲ್ ಆಫೀಸರ್ ಇದ್ರು, ಆಮೇಲೆ ಪಶುವೈದ್ಯರು ಇದ್ರು, ಫಾರೆಸ್ಟ್ ಆಫೀಸರ್ ಇದ್ರು, ಅಗ್ರಿಕಲ್ಚರ್ ಆಫೀಸರ್ ಇದ್ರು. ಪ್ರತಿಯೊಬ್ಬರಿಗೆ ತಮ್ಮ ಜ್ಞಾನವನ್ನು ಆ ರೈತ ಅಲ್ಲಿರ್ತಕ್ಕಂಥ ಜನತೆಗೆ ತಿಳಿಸಬೇಕು, ಅವರನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಮೇನ್ ಗುರಿ ನಮ್ಮ ಮೈರಡಾ ಪ್ಲಾನ್ ಇದ್ದು. ಬಟ್ ಅಲ್ಲಿ ಟೋಟಲಿ ಬುಡಕಟ್ಟು ಜನಾಂಗದವರಿದ್ರು, ನಾವು ಹೋದ್ರೂ ಸಾಕು ನಮಗೆ ಕಲ್ಲನ್ನು ಕೂಡ ಒಗಿತಾ ಇದ್ರು. ಯಾಕಂದ್ರೆ ಇವರು ಎದಕ್ಕೋ ಬಂದಿದ್ದಾರಂತೆ. ಯಾಕಂದ್ರೆ ಫಾಸ್ಟರ್ ಪೇರೆಂಟ್ ಪ್ಲಾನ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದು, ಅವರು ಈ ಮೈರಡಾಕ್ಕೆ ಸಹಾಯ ಮಾಡ್ತಾ ಇದ್ರು. ಅಲ್ಲಿ ಒಂದು ಚೈಲ್ಡ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಆ ಚೈಲ್ಡಿನ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ರು. ನಮ್ಮ ಜೊತೆಗೆ ಫಾರಿನರ್ಸ್ ಬಂದಾಗ ಇವರು ನಮ್ಮ ಮಕ್ಕಳನ್ನ ತೊಗೊಂಡು ಹೋಗ್ತಾರೋ ಅಂತಕ್ಕಂಥ ಒಂದು ಭಯದಿಂದ ಅವರು ನಮ್ಮ ಮೇಲೆ ಕಲ್ಲು ಎಸಿತಾ ಇದ್ರು. ಅಂತಲ್ಲೂ ಕೂಡ ನಾವು ಹೋಗಿ ಸಾಕಷ್ಟು ಅವರಿಗೆ ತಿಳುವಳಿಕೆಯನ್ನು ಹೇಳಿ ನಾವು ಬಂದದ್ದು ನಿಮ್ಮ ಒಂದು ಅಭ್ಯುದಯಕ್ಕಾಗಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಾಗ ಅವರು ನಮ್ಮ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜೊತೆಗೆ ಪ್ರತಿಯೊಂದನ್ನು ಕೂಡ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಯೂ ಕೂಡ ಆ ಒಂದು ಬುಡಕಟ್ಟು ಜನಾಂಗದವರಿಗೆ ನಾನು ಈ ಗಿರಿರಾಜ ಕೋಳಿ ಅದೇ ತಾನೇ ಇಂಟ್ರೊಡ್ಯೂಸ್ ಆಗಿತ್ತು. ಆ ಗಿರಿರಾಜ ಕೋಳಿಗಳನ್ನ ಒಂದು ಸಣ್ಣ ಮರಿಗಳನ್ನು ತಂದು 2 ವಾರಗಳು ಬೆಳೆಸಿ ಅವರಿಗೆ ಕೊಡೋದು, ಅದರಿಂದ ಕಲೆಕ್ಟ್ ಆದಂಥ ಎಗ್ಗಳನ್ನು ತತ್ತಿ ಮೊಟ್ಟೆ ಹಾಕ್ತಾ ಇತ್ತು. ಆ ಮೊಟ್ಟೆಗಳನ್ನು ಸಂಗ್ರಹ ಮಾಡಿ ಮಾರುಕಟ್ಟೆ ಒದಗಿಸಿ ಅವರ ಆರ್ಥಿಕತೆಗೆ ಕೂಡ ನಾವು ಸಹಾಯ ಮಾಡಿದ್ವಿ. ಅದಾದ ನಂತರ ಈ ಕೆಲವರಲ್ಲಿ ಅದೇ ಜನಾಂಗದಲ್ಲಿ ಕೆಲವರು ಹಂದಿಯನ್ನು ಕೂಡ ಸಾಕ್ತಾ ಇದ್ರು. ಅವ್ರು ಲೋಕಲ್ ಹಂದಿಯನ್ನು ಸಾಕ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಲಾಭ ಆಗ್ತಾ ಇರಲ್ಲ. ಅದಕ್ಕೆ ನಾನೇನು ಮಾಡಿದೆ, ಯಾರ್ಕ್ಷೈರ್ ಅಂತಕ್ಕಂಥ ಒಂದು ಹಂದಿ ಇದೆ, ಆ ಒಂದು ತಳಿ, ಆ ತಳಿ ಹಂದಿಗಳನ್ನ ಅವ್ರಿಗೆ ಕೊಟ್ಟು ಆ ಹಂದಿಗಳನ್ನು ಕೂಡ ಪುನಃ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಮೈರಾಡ ಸಂಸ್ಥೆಯನ್ನು ಮಾಡಿ ಅಲ್ಲಿಯೂ ಕೂಡ ಅವರ ಆರ್ಥಿಕತೆಗೆ ನಾವು ಹೆಚ್ಚಿನ ಒಂದು ಶ್ರಮವನ್ನು ಕೂಡ ನಾನು ಅಲ್ಲಿ ವಹಿಸಿದ್ದೇನೆ. 1 ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ನಾನು ನೇರವಾಗಿ ಬೆಳಗಾವಿ ಹಾಲು ಕೂಟಕ್ಕೆ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಇಲ್ಲಿ ನಾನು ಪಶುವೈದ್ಯನಾಗಿ ಜಾಯ್ನ್ ಆದಾಗ 1 ವರ್ಷ ನನಗೆ ಬೆಳಗಾವಿದಲ್ಲೇ ನನ್ನನ್ನು ಇಟ್ಟರು. ಬೆಳಗಾವಿ ಆದ ನಂತರ ಪುನಃ ನನಗೆ ಇದಕ್ಕೆ ಹಾಕಿದರು, ಇಲ್ಲಿ ರಾಯಬಾಗ್ ಹಾಕಿದರು. ರಾಯಬಾಗ್ ಹಾಕಿದಾಗ ಅಲ್ಲಿ ಸುಮಾರು 15-20 ಸೊಸೈಟಿಗಳಿದ್ರು ಕೂಡ ಅಲ್ಲಿ ಹಾಲಿನ ಶೇಖರಣೆ ಕಡಿಮೆ ಇತ್ತು. ಯಾಕಂದ್ರೆ ಒಕ್ಕೂಟದ ಪರಿಸ್ಥಿತಿ ಆರ್ಥಿಕವಾಗಿ ಅಷ್ಟೊಂದು ಸಬಲವಾಗಿರಲಿಲ್ಲ. ಎಮ್ಮೆ ಹಾಲನ್ನು ಖರೀದಿ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಒಕ್ಕೂಟ ಇರಲಿಲ್ಲ. ಯಾಕಂದ್ರೆ ಆಗ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಎಮ್ಮೆ ಹಾಲಿನ ದರ ನಾವು ಒಕ್ಕೂಟದವರು ಕೊಡುವುದಕ್ಕಿಂತ ಸುಮಾರು 7-8 ರೂಪಾಯಿಯಷ್ಟು ವ್ಯತ್ಯಾಸ ಇರ್ತಿತ್ತು. ನಮ್ಮ ಸಂಘಕ್ಕೆ ಹಾಲು ಬರ್ತಾ ಇರಲಿಲ್ಲ. ಬಟ್ ಅವರು ಗೌಳಿಗರು ಏನ್ ಮಾಡ್ತಾ ಇದ್ರು ಅಂದ್ರೆ ಆಕಳ ಹಾಲನ್ನು ಖರೀದಿ ಮಾಡ್ತಾ ಇರಲಿಲ್ಲ. ನಾನು ಮಿಶ್ರ ತಳಿಗಳನ್ನ ಆ ಭಾಗದಲ್ಲಿ ಅಷ್ಟೇ ಅಲ್ಲದೆ ಬಹುಶಃ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದೊಂದು ಪ್ರಯೋಗವನ್ನು ಮಾಡಿದ್ವಿ. ಈ ನಮ್ಮ ಬೆಂಗಳೂರು ಕಡೆಯಿಂದ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಇವನ್ ತಮಿಳುನಾಡಿನ ಕೂಡ ಮಿಶ್ರತಳಿ ಹಸುಗಳನ್ನು ತಂದು ನಾವು ನಮ್ಮ ಈ ಒಂದು ರಾಯಬಾಗ ತಾಲೂಕಿನಲ್ಲಿ ಎಲ್ಲ ರೈತರಿಗೂ ಕೊಟ್ಟು ಅವರೇ, ಯಾಕಂದ್ರೆ ಈ ಮಿಶ್ರತಳಿ ಹಸುವಿನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಹಾಲನ್ನು ಕೊಡ್ತಾವು, ಅದರಿಂದ ಹೆಚ್ಚಿನ ಒಂದು ಬೆಲೆ ಕೂಡ ರೈತರಿಗೆ ಸಿಗ್ತದೆ ಮತ್ತು ಅವರ ಆರ್ಥಿಕತೆಯನ್ನು ಕೂಡ ಹೆಚ್ಚಿಸುವಲ್ಲಿ ನಮ್ಮ ಈ ಮಿಶ್ರತಳಿಗಳು ಸಹಕಾರಿ ಆಗ್ತಾವ ಅನ್ನೋ ದೃಷ್ಟಿಯಿಂದ ಇದು ಒಂದು ಅಂಶ ರೈತರಿಗೆ ಸಂಬಂಧಪಟ್ಟದನ್ನು ನಾನು ಮಾಡಿದೆ. ಅದರ ಜೊತೆಗೆ ನಾನು ಆ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದಂಥ ಸಂಘ ಕನಿಷ್ಠ 200 ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡಲೇಬೇಕು, ಆಗ ಆ ಸಂಘವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಆ ಒಂದು ಸ್ವಾರ್ಥವನ್ನು ಕೂಡ ನಾವು ಈಡೇರಿಸಿಕೊಂಡ್ವಿ. ಜನರ ಒಂದು ಸುಖದ ಜೊತೆಗೆ ಆ ಸಂಘದ ಒಂದು ಸ್ವಾರ್ಥವನ್ನು ಕೂಡ ನಾವು ಸಫಲ ಮಾಡಿಕೊಂಡು ಸಂಘವೂ ಕೂಡ ಬೆಳೆಯಿತು. ಅಲ್ಲಿರ್ತಕ್ಕಂಥ ಜನರು ಕೂಡ ಅತ್ಯಂತ ಉತ್ಸುಕರಾಗಿ ಅದನ್ನು ಬೆಳೆಸಿದರು ಮತ್ತು ಅವರ ಜೊತೆಗೆ ಅವರು ಕೂಡ ತಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ಬೆಳೆದು ಇವತ್ತಿನ ದಿವಸ ರಾಯಬಾಗ ತಾಲೂಕು ಅದು ಸುಮಾರು ಪ್ರತಿಯೊಂದು ಸಂಘವು ಕೂಡ ಕನಿಷ್ಠ ಇಲ್ಲಂದ್ರೆ ಕೂಡ 500 ಲೀಟರ್ ಹಾಲನ್ನ ಸಂಗ್ರಹ ಮಾಡ ಎವರೇಜ್ ಪ್ರತಿ ಸಂಘವು ಕೂಡ 500 ಲೀಟರ್ ಹಾಲನ್ನ ಸಂಗ್ರಹ ಮಾಡುವಂತ ಒಂದು ಮಟ್ಟಕ್ಕೆ ಮುಟ್ಟಿದೆ. ಇದೊಂದು ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷಕರ ಘಟನೆ. ಅಲ್ಲಿಂದ ನನಗೆ ಗೋಕಾಕ್ ಟ್ರಾನ್ಸ್ಫರ್ ಆಯಿತು. ಗೋಕಾಕ್ದಲ್ಲೂ ಕೂಡ ಅದೇ ತತ್ವವನ್ನು ಉಪಯೋಗ ಮಾಡಿ ಆ ಒಂದು ಭಾಗವನ್ನು ಕೂಡ ಸಾಕಷ್ಟು ಮಿಶ್ರತಳಿಗಳಿಂದ ಅಭಿವೃದ್ಧಿಪಡಿಸಿದ್ವಿ. ಬಟ್ ಇಷ್ಟೆಲ್ಲ ನಾನು ಜನರ ಜೊತೆಗೆ ಬೆರಲಿಕ್ಕೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ಕೊಟ್ಟಂಥ ಸಂಸ್ಕಾರ, ಇನ್ನೊಂದು ನನ್ನ ಗುರುಗಳಾದಂಥ ಶ್ರೀ ರೇಣುಕಯ್ಯ ಅನ್ನೋರು. ರೇಣುಕಯ್ಯ ಅನ್ನೋರು ಅವರು ಕೂಡ ಹೈಸ್ಕೂಲ್ ಟೀಚರ್ ಇದ್ರು. ಬಟ್ ನಮ್ಮಲ್ಲಿ ಏನಾಗ್ತಿತ್ತಂದ್ರೆ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ 7th ಒಂದು ನಮ್ಮದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಿತ್ತು. ಆ ಎಕ್ಸಾಮ್ದಲ್ಲಿ ಡಿಸ್ಟಿಕ್ಕಿಗೆ 4 ಜನರನ್ನು ಆಯ್ಕೆ ಮಾಡ್ತಿದ್ರು, 500 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಬಟ್ ನಮ್ಮ ಒಂದು ಪ್ರೈಮರಿ ಸ್ಕೂಲ್ನಿಂದ ಸತತವಾಗಿ ಆ ಒಂದು ಸ್ಕಾಲರ್ಶಿಪ್ಪನ್ನು ತೊಗೊಳ್ತಕ್ಕಂಥವ್ರು ಒಬ್ಬರಲ್ಲೊಬ್ಬರು ಇರ್ತೇ ಇದ್ರು. ಬಟ್ ನಮ್ಮ ಬ್ಯಾಚ್ನಲ್ಲಿ ನಾನು ಅಷ್ಟೊಂದು ಬುದ್ಧಿವಂತ ಇರಲಿಲ್ಲ. ಈ ಸಾರಿ ನಮ್ಮ ಸ್ಕೂಲಿಂದು ರೆಕಾರ್ಡ್ ಮುರಿತು, ಯಾರೂ ಆಗುವುದೇ ಇಲ್ಲ, ಮೆರಿಟ್ ಸ್ಕಾಲರ್ಶಿಪ್ ಅಂತ ಒಂದು ಬರ್ತಾ ಇತ್ತು, ಅದನ್ನು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಬಟ್ ಅದು ನಿಜಾನೇ, ಯಾಕೆ ನಾನು ನಮ್ಮ ಅಣ್ಣ ನಮ್ಮ ತಂಗಿ ಅವರೆಲ್ಲರೂ ಕೂಡ ಮೆರಿಟ್ ಸ್ಕಾಲರ್ಶಿಪ್ ತೊಗೊಂಡವ್ರೆ. ಬಟ್ ನನಗದು ಸಾಧ್ಯತೆ ಆಗುವುದಿಲ್ಲ ಅನ್ನತಕ್ಕಂಥ ಮನವರಿಕೆಯಲ್ಲಿದ್ದೆ. ಬಟ್ ತಾಲೂಕಿಗೆ 40 ಜನರನ್ನು ಆಯ್ಕೆ ಮಾಡಿದಾಗ ನಾನು 45ನೇದವನು. ಈ 40 ಜನರನ್ನು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಪರೀಕ್ಷೆ ಬರೆದಾಗ ಆ ವರ್ಷ ಡಿಸ್ಟ್ರಿಕ್ಟ್ಗೆ 3 ಜನರನ್ನು ಆಯ್ಕೆ ಮಾಡ್ತಾ ಇದ್ರು. ಬಟ್ ಆ ವರ್ಷ 4 ಜನರನ್ನು ಆಯ್ಕೆ ಮಾಡೋದು ಬಂತು. ಕಾರಣ ಏನಪ್ಪ ಅಂತಾರೆ, 3rd ಪ್ಲೇಸ್ ಬಂದವರು ಈಕ್ವಲ್ ಮಾರ್ಕ್ಸ್ ನೋಡಿದ್ರು, ಆ 3rd ಪ್ಲೇಸ್ನಲ್ಲಿ ನಾನು ಒಬ್ಬ ಇದ್ದೆ. ಹೀಗಾಗಿ ನಾನು ಕೂಡ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಪಾಸ್ ಆದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಾರೆ, ಹೈಸ್ಕೂಲ್ನಲ್ಲಿರ್ತಕ್ಕಂಥ ರೇಣುಕಯ್ಯನವರು ಅವರು ನನಗೆ ಉತ್ಸಾಹವನ್ನು ತುಂಬಿದರು. ನೀನು ಕೂಡ ಸಮರ್ಥನಾಗಿದ್ದೆ, ನೀ ನನ್ನ ಕಡೆ ನಿಮ್ಮ ಅಣ್ಣ ಏನು ಓದ್ತಾ ಇದ್ದಲ್ಲ ಪುಸ್ತಕಗಳನ್ನ ಅವನು ತೆಗೆದುಕೊಂಡು ಬಾ, ನಾನು ನಿನಗೆ ಟ್ಯೂಷನ್ ಹೇಳ್ತೀನಿ, ನೀನು ಮಾಡು ಅಂತ ಹೇಳಿದಕ್ಕೆ ಅವ್ರು ಏನು ಹೇಳಿದ್ರು ಅದರಿಂದ ಇವತ್ತಿನ ದಿವಸ ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಯಾವುದೇ ಒಬ್ಬ ವ್ಯಕ್ತಿ ನಾನು ಅಧಮ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬಾರ್ದು, ನಾನು ಸಬಲ ಅಂತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸೋಬೇಕಂತ ನನಗೆ ಮೊದಲು ಹೇಳಿದವರೇ ಶ್ರೀ ರೇಣುಕಯ್ಯನವರು. ಅದಾದ ನಂತರ ಕೇವಲ ನೀನು ವಿದ್ಯಾಭ್ಯಾಸಕ್ಕಷ್ಟೇ ಸೀಮಿತ ಆಗಬಾರ್ದು, ಹೊರಗಿನ ಪ್ರಪಂಚಕ್ಕೆ ಕೂಡ ನೀನು ಸೀಮಿತ ಆಗಬೇಕು ಅನ್ನೋದು ನಮಗೆ ಕಲಿಸಿಕೊಟ್ಟವರು ಶ್ರೀ ಹೊಸಳ್ಳಿ ಸರ್, ನಮ್ಮ ಪಿ ಟೀಚರ್. ಅವ್ರು ಏನು ಮಾಡ್ತಾರೆ, ನಮಗೆ ಆಧ್ಯಾತ್ಮಿಕವಾದಂಥ ಕೆಲವು ಕಥೆಗಳನ್ನು ಹೇಳೋರು, ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳ ಒಂದು ಮೌಲ್ಯಗಳನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ರು. ಮಾನವ ನಾವು ಮೌಲ್ಯಯುತವಾಗಿ ಬದುಕಬೇಕಾದಪ್ಪ ಅಂತಾರೆ, ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಹುರಿದುಂಬಿಸಿದ್ರು. ಆ ಕಾರಣದಿಂದಲೇ ಇವತ್ತಿನ ದಿವಸ ನಾ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಇವತ್ತಿನ ದಿವಸ ಡಾಕ್ಟರ್ ಜೋಶಿ ಅಂತ ರೆಕಗ್ನೈಸ್ ಮಾಡಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಾರೆ, ನನ್ನಲ್ಲಿ ಇರ್ತಕ್ಕಂಥ ಮಾನವೀಯ ಮೌಲ್ಯ ಅಂತ ನಾ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸೋದೇದಪ್ಪ ಅಂದ್ರೆ ನಮಗೆ ಯಾವುದೇ ರೀತಿಯಾದ ಬೆಲೆ ಇರುವುದಿಲ್ಲ ಅನ್ನೋದನ್ನ ನಮಗೆ ಪ್ರಥಮವಾಗಿ ಕಲಿಸಿಕೊಟ್ಟವರು ನಮ್ಮ ಶ್ರೀ ಹೊಸಳ್ಳಿ ಗುರುಗಳು ಮತ್ತು ರೇಣುಕಯ್ಯ ಗುರುಗಳು. ಅವರಿಗೆ ನಾನು ನಿಜವಾಗ್ಲೂ ಕೂಡ ನಿರಂತರ ನನ್ನ ಜನ್ಮ ಪರ್ಯಂತರವಾಗಿ ಅವ್ರನ್ನ ನೆನೆಸ್ತಾ ಇರ್ತೀನಿ, ಅವ್ರಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇರ್ತೀನಿ. ಈ ರೀತಿಯಾಗಿ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಮುಂದುವರಿತಾ ಬಂದಾಗ ಕ್ರಮೇಣವಾಗಿ ನನಗೆ ಡೆಪ್ಟಿ ಮ್ಯಾನೇಜರ್ ಅಂತ ಇಲ್ಲಿ ಪ್ರಮೋಷನ್ ಆಯಿತು. ಡೆಪ್ಟಿ ಮ್ಯಾನೇಜರ್ ಪ್ರಮೋಷನ್ ಆದಾಗ ಇಡೀ ಜಿಲ್ಲಾ ವ್ಯಾಪ್ತಿಯ ಒಂದು ಅಧಿಕಾರವನ್ನು ವಹಿಸಿಕೊಳ್ಳುವಂಥ ಒಂದು ಪ್ರಸಂಗವೂ ಕೂಡ ಬಂತು. ಇಲ್ಲಿರ್ತಕ್ಕಂಥ ಮ್ಯಾನೇಜರ್ಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಇಲ್ಲಿ ಇನ್ಚಾರ್ಜ್ ಮ್ಯಾನೇಜರ್ ಅಂತ ಕೂಡ ನನಗಿಟ್ಟರು. ಇಡೀ ಜಿಲ್ಲೆ ಒಂದು ಈ ಹೈನುಗಾರಿಕೆ ಉಸ್ತುವಾರಿಯನ್ನು ಕೂಡ ನಾನು ಮಾಡಿದ್ದೀನಿ ಮೇಡಮ್, ಅದರಲ್ಲೂ ಕೂಡ ನಾನು ಯಶಸ್ವಿಯಾಗಿದ್ದೀನಿ.
0: ಸರಿ, ಈಗ ತಾವು ಗುರುಗಳನ್ನ ನೆನೀತಾನೆ ಬಂದ್ರಿ ಕಾರ್ಯಕ್ರಮದಲ್ಲಿ. ಈಗ ಗುರು ಶಿಷ್ಯ ಪರಂಪರೆ ಆಗಿರೋದಕ್ಕೂ ಈಗಿನ ಈ ಒಂದು ಗುರು ಶಿಷ್ಯ ಪರಂಪರೆ ಏನಾದರೂ ವ್ಯತ್ಯಾಸ ಇದೆಯಾ, ಹೇಗೆ ಅನ್ಸುತ್ತೆ ನಮಗೆ?
1: ನಿಜವಾಗ್ಲು ಈ ಒಂದು ಗುರು ಶಿಷ್ಯರ ಪರಂಪರೆ ಅಂತ ಹೇಳ್ಬೇಕಾಯ್ತಂದ್ರೆ, ಇವತ್ತು ಒಂದು ಹಂತದಲ್ಲಿ ನಾವು ನೋಡಿದಾಗ ಕೇವಲ ಶಿಷ್ಯಂದ್ರಷ್ಟೇ ಹಾದಿ ತಪ್ಪಿದ್ದಾರೆ, ಗುರುಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತಕ್ಕಂತ ಒಂದು ಅಂಶ ಎಲ್ಲರೂ ಮಾತಾಡುವಂತ ಒಂದು ಅಂಶ. ಇನ್ನೊಂದು ಅಂಶ ಏನಪ್ಪಾ ಅಂತಾರೆ, ಗುರುಗಳು ಕೂಡ ಆಗಿನ ಗುರುಗಳ ಒಂದು ಮೌಲ್ಯಗಳನ್ನ ಅವರು ಕೂಡ ಇಟ್ಕೊಂಡಿಲ್ಲ ಅಂತಕ್ಕಂತ ಒಂದು ವಿಚಾರ ಕೂಡ ಬರ್ತಾ ಇದೆ. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಇನ್ನೊಬ್ಬ ಗುರುಗಳನ್ನು ಕೂಡ ಇವತ್ತು ನಾನು ನೆನೀತಾ ಇದ್ದೀನಿ. ಈ ಹೆಣ್ಣು ಮಕ್ಕಳ ಶಾಲೆ ಅಂತ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಅಂತೇಳಿ ನಮ್ಮ ಊರಿನಲ್ಲಿತ್ತು. ಅಲ್ಲಿ ದೇವದುರ್ಗ ಮಾಸ್ತರ್ ಅಂತ ಹೇಳಿ ಅವರು ಕೂಡ ಒಬ್ಬ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ವ್ಯಕ್ತಿ ಆ ಶಾಲೆಗಳು ಪ್ರಾರಂಭ ಇದ್ದಾಗ ಅಷ್ಟೇ ಪಾಠ ಹೇಳೋದಲ್ಲ, ಶಾಲೆಗಳು ಸೂಟಿ ಬಿಟ್ಟಾಗ ಕೂಡ ಆಯ್ದ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ನಮ್ಮ ಕನ್ನಡ ಗ್ರಾಮರು ಇಂಗ್ಲೀಷ್ ಗ್ರಾಮರ್ಗಳನ್ನ ಸೂಟಿಯಲ್ಲಿ ಕೂಡ ಅವ್ರು ಹೇಳ್ತಾ ಇದ್ರು. ಮತ್ತು ಯಾರು ಹುಡುಗರು ಸ್ವಲ್ಪ ಬುದ್ಧಿಮತ್ತೆಯಲ್ಲಿ ಕಡಿಮೆ ಇರ್ತಾವೆ, ನೀ ಟ್ಯೂಷನ್ಗೆ ಬಾ ಮನೆಗೆ ಅಂತ ಕರಿತಿದ್ರು. ಆಗಿನ ಕಾಲದಲ್ಲಿ ನಮ್ಮ ಊರಿನಲ್ಲಿ ಸುಮಾರು 71-72 ಇಸ್ವಿಯಲ್ಲಿ ನಮ್ಗೆ ಕರೆಂಟ್ ಬಂತು. ಅಲ್ಲಿವರೆಗೂ ಕರೆಂಟ್ ಇರಲಿಲ್ಲ. ನಾವು ಸಣ್ಣ ಕಂದೀಲನ್ನು ಹಚ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಂದೀಲನ್ನು ದೊಡ್ಡದು ಮಾಡೋರು, ನಮ್ಮೆಲ್ಲರ ಮುಂದೆ ಕೂಡ ಸಣ್ಣ ಕಂದೀಲು ಇಟ್ಕೊಂಡು ನಮಗೆ ಪಾಠವನ್ನು ಕೂಡ ಆ ವ್ಯಕ್ತಿಗಳು ಒಂದು ಪೈಸ ಎಕ್ಸ್ಪೆಕ್ಟ್ ಮಾಡಲಾರದೆ ನಮಗೆ ಕಲಿಸ್ತಾ ಇದ್ರು. ಅವ್ರದ್ದು ಒಂದೇ ಒಂದು ಉದ್ದೇಶ ಏನಪ್ಪ ಅಂತಾರೆ, ನನ್ನ ಶಿಷ್ಯಂದರು ಉನ್ನತ ಹುದ್ದೆಯಲ್ಲಿ ಇರಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಇಂಥ ಉದ್ದೇಶ ಇರತಕ್ಕಂಥ ಗುರುಗಳು ಆಗಿದ್ದರು. ಯಾಕಂದ್ರೆ ನಾನು ಮಾಡುವ ಕೆಲಸ ಎದಕ್ಕಪ್ಪ ಅಂತಾರೆ, ನಾನು ಏನಾದರೂ ಇದರಿಂದ ಹಣ ಮಾಡಬೇಕು, ಇದರಿಂದ ಇನ್ನೇನಾದರೂ ನಾನು ಗಳಿಸಬೇಕು ಅಥವಾ ಇನ್ನೇನಾದರೂ ಪಡಿಬೇಕು ಅವರಿಂದ ಅಂತಕ್ಕಂಥ ಮನೋಭಾವ ಮೊದಲಿನ ಗುರುಗಳಿರಲಿಲ್ಲ. ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಏನಪ್ಪ ಅಂತಾರೆ, ಶಿಷ್ಯನ ಒಂದು ಅಭಿವೃದ್ಧಿನೇ ಅವರ ಮೂಲ ಆಸ್ತಿ ಅಂತ ಅವ್ರು ತಿಳ್ಕೊಂಡಿದ್ರು. ಇವತ್ತು ಶಿಷ್ಯ ಅಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ, ಆಗಿನ ಕಾಲದಲ್ಲಿ ಗುರುಗಳು ಅಲ್ಲಿ ಬಂದ್ರಪ್ಪ ಅಂತಾರೆ ನಾವು ಪಕ್ಕಕ್ಕೆ ಸರ್ ನಿಲ್ಲೋದಾಗಲಿ ಅಥವಾ ಗುರುಗಳು ಬರ್ತಾ ಇದಾರೆ ಅಂದ್ರೆ ಯಾವುದೋ ಒಂದು ಬಸ್ ನಲ್ಲಿ ಕೂತಾಗ ಎದ್ ನಿಂತವ್ರಿಗೆ ಸೀಟ್ ಕೊಡೋದಾಗಲಿ, ಅಥವಾ ಗುರುಗಳು ಬಂದ್ರಪ್ಪ ಅಂತ ನಾವು ಏನಾದರೂ ಮಾತಾಡ್ತಿದ್ವಿ ಅಂದ್ರೆ ಆ ಮಾತಿನ ಒಂದು ಸೌಂಡನ್ನು ನಾವು ಕಡಿಮೆ ಮಾಡೋದಾಗಲಿ, ಇವೆಲ್ಲ ಪದ್ಧತಿಗಳನ್ನ ನಾವು ಬೆಳೆಸ್ಕೊಂಡಿದ್ವಿ. ಮೂಲ ಕಾರಣ ಅಂದ್ರೆ ಅವ್ರಲ್ಲಿರ್ತಕ್ಕಂಥ ಅಂತಃಶಕ್ತಿ. ಯಾಕಂದ್ರೆ ಆ ವ್ಯಕ್ತಿ ನಮ್ಮ ಬಗ್ಗೆ ಇರತಕ್ಕಂಥ ಒಂದು ಕಳಕಳಿ ನಮ್ಮನ್ನ ತಲೆಬಾಗುವಂಗೆ ಮಾಡ್ತಾ ಇತ್ತು. ಆ ರೀತಿಯಾದ ವ್ಯಕ್ತಿತ್ವವನ್ನು ಗುರುಗಳು ಇಟ್ಕೊಂಡಾಗ ಮಾತ್ರ, ಈಗೂ ಅಂತ ಗುರುಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದ್ದಾರೆ, ಬಟ್ ಅವರ ಸಂಖ್ಯೆ ಕಡಿಮೆ ಆಗಿದೆ. ಅದೊಂದು ಚಿಂತನೆ ಮಾಡತಕ್ಕಂಥ ಒಂದು ವಿಷಯ. ಇಂಥ ಒಂದು ಗುರುಗಳಿರ್ತಕ್ಕಂಥ ಮೌಲ್ಯಗಳನ್ನು ನಮ್ಮ ಸದ್ಯದ ಗುರುಗಳು ಇಟ್ಕೊಂಡ್ರಪ್ಪ ಅಂತಾರೆ, ನಿಜವಾಗಲೂ ಕೂಡ ಆ ಹಳೆಯ ಒಂದು ಗುರುಕುಲ ಪದ್ಧತಿಯಲ್ಲಿ ಇರ್ತಕ್ಕಂಥ ಒಂದು ಮಾನ ಮರ್ಯಾದೆ ಸಮ್ಮಾನಗಳು ಕೂಡ ಅವರಿಗೆ ದೊರಕಲಿಕ್ಕೆ ಸಾಧ್ಯತೆ ಅಂತ ನಾನು ಅನ್ಕೋತೀನಿ. ಮತ್ತು ಈಗಿನ ಹುಡುಗರ ಬಗ್ಗೆ ಹೇಳಬೇಕಂತಂದ್ರೆ, ಹುಡುಗರ ಒಂದು ಬುದ್ಧಿಮತ್ತೆ ನಮಗಿಂತಲೂ ಜಾಸ್ತಿ ಇದೆ, ಬಟ್ ಆ ಬುದ್ಧಿಮತ್ತೆಯನ್ನು ಪ್ರಾಪರ್ ಚನಲೈಸೇಷನ್ ಆಗ್ತಾ ಇಲ್ಲ. ದೇರ್ ಐ ಕ್ಯೂ ಅಂತ ಏನು ಈಗೇನು ಕರಿತಾ ಇರಲ್ಲ, ಐ ಕ್ಯೂ ಮಟ್ಟ ನಮ್ಮ ಮಟ್ಟಕ್ಕಿಂತಲೂ ಜಾಸ್ತಿ ಇದೆ, ಬಟ್ ಅದನ್ನು ಪ್ರಾಪರ್ ಚನಲೈಸೇಷನ್ ಮಾಡ್ತಕ್ಕಂಥ ಗುರು ಸಿಗ್ತಾ ಇಲ್ಲ. ಯಾಕಂದರೆ ಮುಂದೆ ಗುರಿ ಇದೆ, ಆದರೆ ಹಿಂದೆ ಗುರು ಇರಬೇಕು. ಗುರು ಇದ್ದಾಗ ಮಾತ್ರ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಬಟ್ ಅಂಥ ನಿರ್ದಿಷ್ಟವಾದ ಗುರುಗಳಿದ್ದಾಗ ಇವರನ್ನು ಪ್ರಾಪರ್ ಚನಲೈಸೇಷನ್ ಮಾಡಿದರೆ ನಮ್ಮ ಯುವಶಕ್ತಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಈ ದೇಶದ ಒಬ್ಬ ಸತ್ಪ್ರಜೆ ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅರ್ತಕ್ಕಂಥ ಈ ಮೀಡಿಯಾಗಳಿಗೆ ಏನೋ ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ಈಲ್ಡ್ ಆಗಿದ್ದಾರೆ, ಅದು ಕೂಡ ಅಷ್ಟೇ ಒಂದು ವಿಷಾದನೀಯ ವಿಚಾರ. ಯಾಕಂದ್ರೆ ಅವರು ಯಾವಾಗಲೂ ನೋಡಲಿ ಮೊಬೈಲ್ನಲ್ಲೇ ಇರ್ತಾರೆ, ಮತ್ತು ಅವ್ರ ಪಾಠಗಳು ಕೂಡ ಮೊಬೈಲ್ನಲ್ಲೇ ಬರ್ತಾ ಇರೋದ್ರಿಂದ ಮೊಬೈಲ್ ನೋಡಲಿ, ಬಟ್ ಆ ಮೊಬೈಲ್ನಿಂದ ಒಳ್ಳೆಯ ಅಂಶಗಳನ್ನು ಅವ್ರು ಗ್ರಹಿಸಿ ಅದನ್ನು ತಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಉಪಯೋಗ ಮಾಡಿಕೊಂಡು ಅವರ ಅಭಿವೃದ್ಧಿ ಹೊಂದಿದರೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಕೂಡ ಅವರಿಗೂ ಸಾಧ್ಯತೆ ಅನ್ನೋದು ನಾನು ಹೇಳ್ತೇನೆ.
0: ಖಂಡಿತ ಸರ್. ಸರ್, ಇನ್ನು ತಮ್ಮ ಬಾಲ್ಯದ ಆಟ ಪಾಠಗಳನ್ನು ನೆನೆಯೋದಾದರೆ ಯಾವ ರೀತಿ ಇದು ಸರ್, ಆವಾಗ ಆಟ ಪಾಠ ಇಲ್ಲ ಯಾವ ರೀತಿ ಇರ್ತಾ ಇತ್ತು ಅಂತ?
1: ಈಗ ನಿಜವಾಗ್ಲೂ ಶಾಲೆಯಲ್ಲಿ ಆಟಗಳನ್ನ ಆಡಿಸುವಂಥ ಒಂದು ವಿಚಾರ ಏನಪ್ಪಾ ಅಂತಾರೆ, ನಮ್ಮ ನಮ್ಮಲ್ಲಿರ್ತಕ್ಕಂಥ ಪರಸ್ಪರ ಭೇದಗಳನ್ನು ತೆಗೆದುಹಾಕಬೇಕು ಅನ್ನೋ ದೃಷ್ಟಿಯಿಂದ ಆಟಗಳನ್ನ ಆಡಿಸ್ತಾ ಇದ್ರು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ವರ್ಗದ ಜನರು ಇರ್ತಾ ಇದ್ರು, ಆ ಎಲ್ಲ ವರ್ಗದ ಜನರ ಹುಡುಗರ ಜೊತೆಗೆ ನಾವೆಲ್ಲರೂ ಮಿಂಗಲಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಕಬಡ್ಡಿ ಇರ್ಬೋದು ಅಥವಾ ಲಗೋರಿ ಇರ್ಬೋದು ಇವುಗಳನ್ನೆಲ್ಲ ಆಟ ಆಡುವಾಗ ನಮ್ಗೆ ದೈಹಿಕವಾಗಿ ಕೂಡ ವ್ಯಾಯಾಮ ಆಗ್ತಾ ಇತ್ತು, ಅದ್ರ ಜೊತೆಗೆ ಮಾನಸಿಕವಾಗಿ ಕೂಡ ನಾವು ಸಂತೋಷದಿಂದ ಇರಲಿಕ್ಕೆ ಅವು ಕಾರಣಗಳಾಗ್ತಾ ಇದ್ವು. ಬಟ್ ಇವತ್ತಿನ ದಿವಸದಲ್ಲಿ ನೋಡಿದಾಗ ಆಟಗಳು ಕಡಿಮೆ ಆಗಿದ್ದಾವೆ. ಎಲ್ಲ ಇನ್ಕ್ಲೂಡಿಂಗ್ ಮೈಸೆಲ್ಫ್, ತಂದೆ ತಾಯಿಗಳು ಹೇಳೋದೇನಪ್ಪ ಅಂತಂದ್ರೆ ನೀವು ಓದ್ರಿ, ಅಭ್ಯಾಸ ಮಾಡ್ರಿ, ಮಾರ್ಕ್ಸ್ ತೆಗ್ರಿ. ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದ ಹೊರತು ಅವರ ಒಂದು ಮಾನಸಿಕ ಸ್ಥಿತಿಯಾಗಲಿ, ಮಾನಸಿಕ ದೈಹಿಕ ಸ್ಥಿತಿಯಾಗಲಿ, ಅವುಗಳನ್ನು ಹೆಚ್ಚು ಶ್ರಮಪಟ್ಟವನ್ನು ಬಿಲ್ಟಪ್ ಮಾಡಬೇಕಂತಕ್ಕಂಥ ಒಂದು ವ್ಯವಸ್ಥೆ ಸದ್ಯದಲ್ಲಿಲ್ಲ. ಬಟ್ ಆ ಒಂದು ಪರಿಸ್ಥಿತಿ ಕೂಡ ಬದಲಾವಣೆ ಆಗಬೇಕು. ತಂದೆ ತಾಯಿಗಳು ಕೂಡ, ಪಾಲಕರು ಕೂಡ ಈ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕೇವಲ ಓದು ಓದು ಅನ್ನೋದರಲ್ಲಿ ಬಿಟ್ಟು ಬಿಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೆ ಇರೋದೇನಪ್ಪ ಅಂತ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಒಂದೇ ಇರ್ತದೆ, ಹೊರತು ಒಬ್ಬ ದೊಡ್ಡ ಕಲಾವಿದ ಆಗಬೇಕು, ದೊಡ್ಡ ವಿಜ್ಞಾನಿ ಆಗಬೇಕು ಅಂತಕ್ಕಂಥ ಮನೋಭಾವ ಇವತ್ತು ಯಾರಲ್ಲಿಲ್ಲ. ಬಟ್ ಇವತ್ತು ಏನೇ ಕಲೀಲಿ ಅವರ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಮನೋಪ್ರವೃತ್ತಿಯನ್ನು ನಮ್ಮ ಪೇರೆಂಟ್ಸ್ಗಳು ಕೂಡ, ಪಾಲಕರು ಕೂಡ ಅದನ್ನು ಅನುಸರಿಸಿದರೆ ಮಾತ್ರ ಇವತ್ತು ನಾವು ಸುಭದ್ರವಾದಂಥ ಒಂದು ಭಾರತವನ್ನು ಕಟ್ಟಲಿಕ್ಕೆ ಇಂಥ ಒಂದು ವಿದ್ಯಾರ್ಥಿಗಳಿಂದ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ. ನಾವು ಆಟದಲ್ಲಿಪ್ಪ ಅಂತ ನಮಗೆ ಮೊದಲು ಕ್ರಿಕೆಟ್ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಆಟ ಆಡೋದು ಬರೀ ಕಬಡ್ಡಿ, ಲಗೋರಿ, ಆಮೇಲೆ ಈ ಹೆಣ್ಮಕ್ಳು ಹೆಣ್ಣುಡ್ರಂಕರು ಕುಂಟಲ್ಪಿ ಅಂತ ಆಡ್ತಾ ಇದ್ರು, ಇಂಥ ಆಟಗಳೇ ಇದ್ವು. ಬಟ್ ಈ ಕ್ರಿಕೆಟು ಮತ್ತು ಬೇಸ್ಬಾಲ್ ಅನ್ನು ತಂದಂಥವ್ರು ಯಾರಪ್ಪ ಅಂತ ನಮ್ಮ ಅದೇ ಹೇಳಿದ್ರು, ಹೊಸಹಳ್ಳಿ ಸರ್. ಅವ್ರು ಬಂದಾಗ ಆ ಒಂದು ಕ್ರಿಕೆಟಿಗೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಕ್ರಿಕೆಟು ಕೂಡ ಆಡ್ಲಿಕ್ಕೆ ಪ್ರಾರಂಭ ಮಾಡಿಸಿದ್ರು. ಮತ್ತು ಈ ಖೋಖೋ ಪ್ಲೇಯರ್, ಖೋಖೋ ಕೂಡ ಅವ್ರು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಖೋಖೋ ಅನ್ನೋ ಶಬ್ದ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ. ಬಟ್ ಆ ಹೊಸಹಳ್ಳಿ ಸರ್ ಬಂದು ಆ ಖೋಖೋ ಗ್ರೌಂಡ್ ಅನ್ನು ತಯಾರು ಮಾಡಿ ನಮ್ಗೆ ಖೋಖೋ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಹೈಸ್ಕೂಲ್ ಲೆವೆಲ್ವರೆಗೂ ಕೂಡ ನಾನೊಬ್ಬ ಖೋಖೋ ಪ್ಲೇಯರ್ ಆಗಿ ಆಟವನ್ನು ಕೂಡ ನಾನು ಆಡಿದ್ದೀನಿ.
0: ಸರ್, ಬಾಲ್ಯದಲ್ಲಿ ಯಾವ್ದಾದ್ರೂ ಒಂದು ವಿಶೇಷ ದಿನವನ್ನ ನೆನೆಯೋದಾದ್ರೆ ಏನನ್ನ ನೆನಪು ಮಾಡ್ಕೊಳ್ತೀರಾ ಸರ್?
1: ಅದೇ ವಿಶೇಷ ದಿನವನ್ನು ನೆನೆಯೋದು ಅಂದ್ರೆ ನಂದೇ ನಂದು ಮೆರಿಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಅದು ನನ್ನ 40ನೇ ನಂಬರ್ ಬಂದದನ್ನ ಅವರು ಬಸರಕೋಟ್ ಸರ್ ಅಂತ ಒಬ್ಬರಿದ್ರು, ಇಂಗ್ಲಿಷ್ ಟೀಚರ್ ಅವರು. ಅವ್ರು ಬಂದ್ರು, ಬಂದ ಆಕ್ಚುಲಿ ನನ್ನ ಕ್ಲಾಸ್ ಟೀಚರು ಕೊಟ್ರಯ್ಯ ಸರ್ ಅಂತೆ, ಕೊಟ್ರಯ್ಯ ಮಾಸ್ಟರ್ ಅಂತ ಇದ್ದಾನು ಅವರಿಗೆ. ಅವರು ಕೊಟ್ರಯ್ಯ ದಾಸಬಾಳ್ ಅಂತ ಅವ್ರ ಸರ್ ನೇಮ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಇವ ನನಗಲ್ಲಿ ನಿಕ್ ನೇಮ್ ಮುತ್ತು ಅಂತ ಇತ್ತು. ಇವ ಮುತ್ತು ಏನು ಶಾಣೆ ಇಲ್ಲ, ಇವನಿಂದ ಏನಾಗೋದಿಲ್ಲ, ಬರೋದಿಲ್ಲ ಇವ, ಈ ಸರಿ ನಂಬರ್ ಬರೋದಿಲ್ಲ, ನಮ್ಮ ಶಾಲೆ ರೆಕಾರ್ಡ್ ಮುರಿತು ಅಂತಕ್ಕಂಥ ಭಾವನೆ ನಮ್ಮ ಕ್ಲಾಸ್ ಟೀಚರ್ಗೆ ಇತ್ತು. ಬಟ್ ಅವತ್ತು 40ನೇ ನಂಬರ್ ಬಂದದನ್ನು ಬಸರಕೋಟ್ ಸರ್ ತಿಳ್ಕೊಂಬಂದು ನಮ್ಮ ಫಾದರ್ ಮುಂದೆ ಹೇಳಿ, ನಮ್ಮ ತಂದೆ ಮುಂದೆ ಹೇಳಿದಾಗ ನಮ್ಮ ತಂದೆ ಏನಂದ್ರೆ ಅಂದರೆ, ಸಾಧ್ಯ ಇಲ್ಲ ಸರ್, ನೀವು ನೋಡಿರಲ್ಲ ನೋಡ್ರಿ, ಯಾಕಂದ್ರೆ ಅವ ಅಷ್ಟು ಶಾಣೆ ಇಲ್ಲ, ಆ ನಂಬರ್ ಬಂದಿರಲಿಕ್ಕಿಲ್ಲ ಅಂದರು. ಬಟ್ ಪುನಃ ಅವ ಏನೊಂದು ಮುಂದೆ ಎರಡು ದಿವಸಕ್ಕೆ ಆ ಲಿಸ್ಟ್ ಏನು ಬಂತು, ಲಿಸ್ಟ್ ತಂದು ನಮ್ಮ ತಂದೆಗೆ ಕೊಟ್ಟಾಗ ಅವಾಗ ನನಗಾದಂಥ ಸಂತೋಷ ಅಪಾರ. ಆಗ ನನ್ನ ತಂದೆ ನನ್ನ ಹಗ್ ಮಾಡಿದರು, ನಿನ್ನನ್ನು ದಡ್ಡ ಅಂತ ತಿಳ್ಕೊಂಡಿದೆ, ನೀನಂತೂ ಈ ಒಂದು ಮಟ್ಟಕ್ಕೆ ಬಂದು 40th number ಯಾಕೆ ಹೋದಕ್ಕೆ ನೀ ತಾಲೂಕಿನಲ್ಲಿ 40th number ಇದೆಯಾ ಅಂತ ಹೇಳಿದರು. ಅದಾದ ನಂತರ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಕೂಡ ನಾನು 3rd number ಬಂದಾಗ ಕೂಡ ನನ್ನ ತಂದೆ ಮತ್ತು ತಾಯಿ ಅತ್ಯಂತ ವಿಜೃಂಭಣೆಯಿಂದ ನಾನು ಆ ಸಂಭ್ರಮವನ್ನು ಆಚರಣೆ ಮಾಡಿದರು. ಅದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ ಕೇಳಿ ವೇಣುಧ್ವನಿ 90.4 FM. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೆಂಕಟೇಶ್ ಕೃಷ್ಣ ಜೋಶಿಯವರು. ಇವರು ನಿವೃತ್ತ ಪಶುವೈದ್ಯರು ಮತ್ತು ನಿವೃತ್ತ ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಲ. ಸರ್, ಇನ್ನು ತಮ್ಮ ಹವ್ಯಾಸಗಳ ಬಗ್ಗೆ ಮಾತಾಡೋದಾದ್ರೆ, ಇವೆಲ್ಲ ಹವ್ಯಾಸಗಳನ್ನ
1: ನನಗೆ ಬುಕ್ಸ್ ಗಳನ್ನ ಓದೋದು ಹವ್ಯಾಸದ, ಮತ್ತು ಆಮೇಲೆ ಅಧ್ಯಾತ್ಮದಲ್ಲಿ ಕೂಡ ಹೆಚ್ಚಿನ ಒಂದು ನಾನು ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಈಗ ಇದ್ರ ಜೊತೆಗೆ ಸೋಷಿಯಲ್ ವರ್ಕು ಕೂಡ, ಅದರಲ್ಲೂ ಕೂಡ ನನಗೆ ಹೆಚ್ಚಿನ ಒಂದು ಇಚ್ಛಾಶಕ್ತಿ ಅದ. ಅದಕ್ಕೆ ಈ ಒಂದು 3 ರಂಗದಲ್ಲಿ ನಾನು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಧಾರ್ಮಿಕ ಸಂಸ್ಥೆ ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು

0: ಅವರಿಗೆ ದೈಹಿಕವಾಗಿ ತೊಂದರೆ ಆದಾಗ ಅವರನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋದು. ಆಮೇಲೆ ಕೊರೋನಾ ಪೀರಿಯಡ್ನಲ್ಲಿ ಹಲವಾರು ಜನ ತೀರ್ಕೊಂಡಾಗ ಯಾರೂ ಮುಟ್ಲಿಕ್ಕೆ ಬರ್ತಿರಲಿಲ್ಲ. ಕೊರೋನಾ ಪೀರಿಯಡ್ನಲ್ಲಿ ಕೂಡ ನಾನು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರು ಶ್ರೀ ಮಾಳಿಹಳ್ಳಿ ಅವರು ಇತ್ತೀಚೆಗೆ ನಿಧನರಾದರು. ಅವರು ನಾವು ಇಬ್ಬರೇ ಯಾರಾದರೂ ತೀರ್ಕೊಂಡ್ರಪ್ಪ ಅಂತಂದ್ರೆ ಆ ಕೊರೋನಾ ಪೀರಿಯಡ್ನಲ್ಲಿ ನಾನು ಅವ್ರು ಹೋಗಿ ಅವ್ರ ಶವಸಂಸ್ಕಾರ ಕೂಡ ನಾವು ಮಾಡ್ತಾ ಇದ್ವಿ. ಈ ರೀತಿಯಾಗಿ ಸೋಷಿಯಲ್ ವರ್ಕ್ನಲ್ಲಿ ಕೂಡ ನಾವು ಭಾಗಿಯಾದ್ರಿಂದ ಭಗವಂತ ನಮ್ಮನ್ನು ಸುರಕ್ಷಿತವಾಗಿಟ್ಟ. ಆ ಕೊರೋನಾ ಪೀರಿಯಡ್ನಲ್ಲಿ ಕೂಡ ನಮ್ಗೆ ಅಷ್ಟೊಂದು ಕೊರೋನಾ ಪೇಷಂಟ್ ಜೊತೆಗೆ ನಾವು ಓಡಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದ ಆ ಒಂದು ರೋಗ ನಮಗೆ ತಗಲಿಲ್ಲ ಅನ್ನೋದೇ ನನಗೆ ಸಂತೋಷ ವಿಷಯ. ಈ ರೀತಿಯ ಸೋಷಿಯಲ್ ಆಕ್ಟಿವಿಟಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.
1: ಸರ್, ಏನಾಗುತ್ತೆ ಅಂದರೆ ನಿವೃತ್ತಿ ಜೀವನ ಅಂದ ತಕ್ಷಣ ಬಹಳಷ್ಟು ಹಿರಿಯರು ಎದೆಗುಂದುವಂತಹ ಸಂದರ್ಭ ಇರುತ್ತೆ. ಈ ತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹಾಗೆಯೇ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರಿಂದ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅವರಲ್ಲಿ ಅಂತ?
0: ನಾ ಅದೇ ಹೇಳಿದೆ, ಈಗ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ಅಲ್ಲಿ ಎಲ್ಲರೂ ನಾವು ಜೊತೆ ಕೂಡ್ತೀವಿ. ಕೂಡಿದಾಗ ಪರಸ್ಪರ ನಾವು ಮಾತುಕತೆಗಳಾಗ್ತಾವ. ಮಾತುಕತೆ ಆಗೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಟೆನ್ಷನ್ ಕೂಡ, ನಮ್ಮಲ್ಲಿರ್ತಕ್ಕಂಥ ಒತ್ತಡಗಳು ಕೂಡ ಪರಿಹಾರ ಆಗ್ತಾವೆ. ಒಂದೇದ್ದು ಅಥವಾ ನಮಗೆ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ, ಯಾಕಂದ್ರೆ ಮಾನವ ಸಂಘ ಜೀವಿ, ನಾವು ಏನಾದರೂ ಸಮಸ್ಯೆಗಳು ಬಂದಾಗ ಒಬ್ಬರಿಗೊಬ್ಬರು ಪರಸ್ಪರ ನಾವು ಚರ್ಚೆ ಮಾಡಿದಾಗ ಅದು ಕೂಡ ನಮಗೆ ಸೊಲ್ಯೂಷನ್ ಕೂಡ ಅಲ್ಲಿ ಸಿಗ್ತದೆ. ಅದಾದ ನಂತರ ದೇವರು ಅಂತಕ್ಕಂಥ ಒಂದು ಶಕ್ತಿ ಏನಿದೆಲ್ಲ, ಆ ಶಕ್ತಿ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಗಳಿಗೆಗಳು ಅಲ್ಲಿ ಒಂದು ಈ ಸಾಂಪ್ರದಾಯಿಕ ಮಟ್ಟದಲ್ಲಿ ಏನು ಬರ್ತಾವಲ್ಲ, ಅದರಿಂದನೂ ಕೂಡ ನಮ್ಮ ಮನಸ್ಸಿನ ಒಂದು ಅಭಿವೃದ್ಧಿಯೂ ಆಗ್ತದೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ದುಗುಡುಗಳು ಕೂಡ ಕಡಿಮೆ ಆಗ್ತಾವೆ, ಮನಃಶಾಂತಿಗೆ ಇದು ಪ್ರೇರಕ ಆಗ್ತದೆ ಅಂತ ನಾನು ಅಂದ್ಕೋತೀನಿ. ಮತ್ತು ಇನ್ನೊಂದು, ನಿವೃತ್ತಿ ಅನ್ನೋದು ಕೇವಲ ದೇಹಕ್ಕೆ ಅಥವಾ ವಯಸ್ಸಿನ ಮೂಲಕ ಅದು ನಿವೃತ್ತಿ ಅಂತ ನಾವು ಘೋಷಣೆ ಮಾಡ್ಕೋಬೇಕು, ವಿನಃ ಮಾನಸಿಕವಾಗಿ ನಾವು ನಿವೃತ್ತಿ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಅದೇ ಕಾರಣದಿಂದ ನಾನು ನಿವೃತ್ತಿ ಹೊಂದಿದರೂ ಕೂಡ ಇವತ್ತು ಪಶುಪಾಲನಾ ಇಲಾಖೆಯ ಈ ಒಂದು ಆಂಬುಲೆನ್ಸ್ ಸೇವೆಗೆ ನಾನು ಜಾಯ್ನ್ ಆಗಿದ್ದೀನಿ. ಕಿತ್ತೂರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಯಾವುದಾದ್ರು ತುರ್ತು ಕರೆಗಳು ಬಂದರೆ ನಾನು ಹೋಗಿ ಆ ಪಶುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತಿಗೂ ನಾನು ಪಾಲಿಸೋತ ಬಂದಿದ್ದೀನಿ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ.
1: ಸರ್, ಇನ್ನೊಂದು ತಮ್ಮ ಹವ್ಯಾಸಗಳಲ್ಲಿ ಓದೋದು ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳನ್ನು ಓದೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಅದರ ಬಗ್ಗೆ ತಾವೇನು ಹೇಳ್ತೀರಿ?
0: ಈಗ ಎಲ್ಲರಿಗೂ ಏನಾಗಿದೆ ಅಂದರೆ ಮೊಬೈಲ್ನಲ್ಲಿ ಯಾವುದೇ ಒಂದು ರೆಕಾರ್ಡ್ ಕೇಳಿದರೂ ಕೂಡ ಮೊಬೈಲ್ನಲ್ಲೇ ಕೇಳೋದು. ಏನೇ ಒಂದು ವಿಷಯಗಳ ಸಬ್ಜೆಕ್ಟ್ ಬಗ್ಗೆ ವಿಚಾರ ಮಾಡೋದಾದ್ರು ಮೊಬೈಲ್ನಲ್ಲೇ ಹೋಗೋದು. ಯಾಕಂದರೆ ಗೂಗಲ್ಗೆ ಹೋಗಿಬಿಟ್ರೆ ಎಲ್ಲ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಲ್ಲಿದೆ. ಬಟ್ ನನ್ನ ಪ್ರಕಾರ ಓದುವುದರಿಂದ ಆಗ್ತಕ್ಕಂಥದ್ದು 2 ಲಾಭ. ಒಂದು, ಅನವಶ್ಯಕ ಸಮಯವನ್ನು ನಾವು ಕಳೆಯುವುದಿಲ್ಲ, ಅದರಲ್ಲಿ ನಾವು ತೊಡಗ್ತೀವಿ. ಮತ್ತು ಓದುವುದರಿಂದ ದಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ನಾವು, ಮಾನಸಿಕ ಒಂದು ಸ್ಥಿರತೆ, ಆ ಸ್ಥಿರತೆಯನ್ನು ತಂದುಕೊಡೋದು ನಮ್ಮ ಓದು. ಮತ್ತು ನೀವು ಬಹುಶಃ ಈಗ ಮೊಬೈಲ್ನಲ್ಲಿ ಏನು ಚಿತ್ರಗಳನ್ನ ನೋಡ್ತೀರಿ, ಈ ಚಿತ್ರಗಳನ್ನು ನೋಡುವ ಹಾಗೆ ನೀವು ಡೀಪಾಗಿ ಓದಿದಾಗ, ಯಾವುದೇ ಒಂದು ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಆ ಡೀಪಾಗಿ ಓದಿದಾಗ ನಿಮ್ಮ ಮನಪಟಲದ ಮೇಲೆ ಆ ಚಿತ್ರಣಗಳೆಲ್ಲ ಹೋಗ್ತಾ ಇರ್ತಾವೆ. ಅದಕ್ಕೊಂದು ಸೂಕ್ತವಾದ ಉದಾಹರಣೆ ನಾವು ಕೊಡ್ಬೇಕಾದಂದ್ರೆ, ಈ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನು ನೀವು ಓದಿದಾಗ, ಎಸ್ಪೆಷಲಿ ಮಂದ್ರ ಅಥವಾ ನಮ್ಮ ತಬ್ಬಲಿ ನೀನಾದೆ ಮಗನೇ, ಈ ಒಂದು ಪುಸ್ತಕಗಳನ್ನ ನಾವು ಓದುವಾಗ ಅಲ್ಲಿರ್ತಕ್ಕಂಥ ಪುಷ್ಕರಣಿ ಇರ್ಬೋದು, ಅಲ್ಲಿರ್ತಕ್ಕಂಥ ಗೋವುಗಳು ಇರ್ಬೋದು, ಗೋವುಗಳನ್ನು ಒಬ್ಬ ಫಾರಿನ್ ಲೇಡಿನ ಮದುವೆಯಾಗಿ ಬಂದಾಗ ಆ ಗೋವುಗಳನ್ನು ಮಾರುವಂಥ ಪರಿಸ್ಥಿತಿ ಆ ಒಬ್ಬ ಇವರಿಗೆ ಬರ್ತದೆ ಅಲ್ಲಿ ಮಠಾಧಿಪತಿಗಳಿಗೆ. ಅದನ್ನು ಮಾರಿದಾಗ ಪುನಃ ಅವನು ಕರೆಯುವಾಗ ಅಲ್ಲಿ ಚಿತ್ರಣ, ಆ ಗೋವುಗಳೆಲ್ಲ ಹೋಗ್ತಾ ಇರ್ತಾವೆ, ಇವ ಕರಿತಾ ಇರ್ತಾನೆ, ಅದೆಲ್ಲ ಚಿತ್ರಗಳು ಕೂಡ ಮನಪಟ್ಟದ ಮೇಲೆ ಮೂಡ್ತಾವೆ. ಮತ್ತು ಅಲ್ಲಿ ಆ ನೆರವೇರ್ತಕ್ಕಂಥ ಪೂಜೆ, ಅಲ್ಲಿ ಸಾಂಪ್ರದಾಯಿಕ ವ್ಯವಸ್ಥೆ, ಇವೆಲ್ಲಗಳು ನೀವು ಓದ್ತಾ ಹೋದಂಗೆಲ್ಲ ಮನಪಟ್ಟದ ಮೇಲೆ ಇವನ್ ನಾವೇನು ಒಂದು ಶನ್ಮ ನೋಡ್ತಾ ಇದ್ದೀವನೋ ಅಂತಕ್ಕಂಥ ಒಂದು ಕಲ್ಪನೆ ನಮಗೆ ಬರ್ತದೆ. ಅಂಥ ಒಂದು ಕಥೆಗಾರರು ಇದ್ದಾರೆ, ಅವರ ಕಾದಂಬರಿಗಳು, ಅವುಗಳನ್ನು ನಾವು ಓದ್ತಾ ಹೋದ್ವಿ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿನೂ ಕೂಡ ಸರಿಯಾಗ್ತದೆ, ನಮ್ಮ ಮಾನಸಿಕ ಸ್ಥಿರತೆ ಬರ್ತದೆ, ಮತ್ತು ನಮ್ಮ ಬೌದ್ಧಿಕವಾದಂಥ ಒಂದು ಗುಣವೂ ಕೂಡ ಹೆಚ್ಚೆಚ್ಚು ಬೆಳಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ನಿಮ್ಮ ಶಬ್ದ ಸಾಹಿತ್ಯವು ಕೂಡ ಬೆಳವಣಿಗೆ ಆಗಲಿಕ್ಕೆ ಅವು ಎಲ್ಲ ಕಾದಂಬರಿಗಳು ಕೂಡ ಸಹಕಾರಿ ಆಗ್ತಾವೆ ಅನ್ನೋದು ನನ್ನ ಮನೋಭಾವ. ಆದರೆ ಮೊಬೈಲ್ನಲ್ಲಿ ಇವತ್ತು ನಾವು ಏನು ನೋಡ್ತೀವಿ, ಇವತ್ತು ನೋಡಿದ್ದನ್ನು ನಾಳೆ ನಾವು ಮರೆತು ಬಿಡ್ತೀವಿ. ಆದರೆ ಅದೇ ನೀವು ಓದಿದ್ದು ಕಾಯಂಆಗಿ ನೀವು 10 ವರ್ಷ ಬಿಟ್ಟು ಕೇಳಿದರೂ ಕೂಡ ಅದೆಲ್ಲದನ್ನು ಕೂಡ ನೀವು ವಿವರಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡೋದು ನಿಮ್ಮ ಪುಸ್ತಕಗಳು. ಅದಕ್ಕೆ ಆ ದಯವಿಟ್ಟು ಆ ಪುಸ್ತಕಗಳನ್ನ ನಾವು ಓದಿದ್ದೆ ಆದಪ್ಪ ಅಂದರೆ ಇವೆಲ್ಲವೂ ಕೂಡ ನಾವು ಸಂಪಾದಿಸಲಿಕ್ಕೆ ಸಾಧ್ಯತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಖಂಡಿತ ಸರ್. ಸರ್, ಇನ್ನು ತಾವು ಪಶುವೈದ್ಯರಾಗಿ ಸಾಕಷ್ಟು ಸ್ಥಳಗಳಲ್ಲಿ ಕೆಲಸವನ್ನ ಮಾಡಿದ್ದೀರಾ, ಆ ಒಂದು ಅನುಭವ ಸರ್ ಯಾವ ರೀತಿ ಇತ್ತು ಅಂತ?
0: ಈಗ ನಾನು ಎಸ್ಪೆಷಲಿ ರಾಯಭಾಗದಲ್ಲಿ ಕೆಲಸ ಮಾಡುವಾಗ ಸುಮಾರು 50 ಹಳ್ಳಿಗಳಿಗೆ ನಾನು ಒಬ್ಬನೇ ಪಶುವೈದ್ಯ. ಯಾಕಂದ್ರೆ ಅವಾಗ ಇಷ್ಟೊಂದು ಪಶುವೈದ್ಯಕರ ಸಂಖ್ಯೆನೂ ಇರ್ತಿರ್ಲಿಲ್ಲ. ಮತ್ತು ಅಲ್ಲಿ ಹಗಲು ರಾತ್ರಿ ನಮ್ಮ ಒಂದು ಸಂಚಾರ ಇರ್ತಾ ಇತ್ತು. ಯಾಕಂದ್ರೆ ಅಲ್ಲಿಯೂ ಕೂಡ ಈ ಎಮರ್ಜೆನ್ಸಿ ಸರ್ವಿಸ್ನಲ್ಲೇ ನಾನಿದ್ದೆ. ಯಾವುದೇ ಒಬ್ಬ ರೈತ 51 ದಿವಸ ರಾತ್ರಿ 12 ಗಂಟೆಗೆ ನನ್ನ ಕರೆದರೂ ಕೂಡ ನಾನು ಹೋಗಲೇಬೇಕು. ಯಾಕಂದ್ರೆ ಅವಾಗ ಪಶುವೈದ್ಯರೇ ಇರಲಿಲ್ಲ, ಪಶುವೈದ್ಯರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಇವತ್ತು ಪಶುವೈದ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಆ ಒಂದು ಸಂದರ್ಭ ಭಾಳ ಇರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಪ್ರತಿಯೊಂದು ಬೆಳಗ್ಗೆ ನಮ್ಮದು ಪ್ರಾರಂಭ ಆಗ್ತಾ ಇದ್ದು 6 ಗಂಟೆಗೆ ನಮ್ಮ ಡ್ಯೂಟಿ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ನಾವು ಬರೋದು ರಾತ್ರಿ 8 ಗಂಟೆ ತನಕ ನಾವು ಬರ್ತಾ ಇದ್ವಿ. ಬಟ್ ಇಷ್ಟೊಂದು ಒಂದು ಕೆಲಸದ ಒತ್ತಡ ಇದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಂತೋಷ ಏನಪ್ಪ ಅಂದ್ರೆ ಒಂದು ಮೂಕ ಪ್ರಾಣಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅನ್ನೋದು ಒಂದೇ ನನ್ನ ಕಲ್ಪನೆ ಇತ್ತು. ಮತ್ತು ಇದರಿಂದ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ರೈತರು ಕೂಡ ಹೆಚ್ಚಿನ ಒಂದು ನನ್ನ ಬಗ್ಗೆ ಹೆಚ್ಚಿನ ಅಭಿಮಾನ ಇತ್ತು. ರಾತ್ರಿ 12 ಗಂಟೆಗೆ ನಾವು, ಯಾಕಂದ್ರೆ ಅವಾಗ ನಮ್ಮದು ಇದ್ರ ಫೋನ್ ಇತ್ತು, ಟೇಬಲ್ ಫೋನ್ ಇರ್ತದಲ್ಲ, ಆ ಫೋನ್ ಇತ್ತು. ಆ ಫೋನ್ ಮೂಲಕ ಮಾಡಿದ್ರೆ ನಾವು ಒಂದೇ ರಿಂಗಿ ನಾನು ಎತ್ತಾ ಇದ್ದೆ, ಸರ್ ನಿಮಗೆ ನಿದ್ದೆ ಹತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ರು ಅವರು. ಒಂದೇ ರಿಂಗಿಗೆ ನೀವು, ಯಾಕಂದ್ರೆ ನಮ್ಮ ಆಫೀಸ್ದಲ್ಲೇ ಆಫೀಸ್ ಕಮ್ ರೆಸಿಡೆನ್ಸ್ ಇತ್ತು, ನಾನು ಅವಾಗ ಬ್ಯಾಚುಲರ್ ಇದ್ದೆ ರಾಯಬಾಗ್.

0: ಇದ್ದಾಗ ಒಂದೇ ರಿಂಗಿ ನೀವು ಫೋನ್ ಎತ್ತಾರಲ್ಲ, ಯಾಕೆ ಫೋನ್ ನನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೇನಪ್ಪ ಯಾವ ಟೈಮ್ನಲ್ಲಿ ಬರ್ತಾವ ಅಂತ ಹೇಳಿಕ್ ಆಗ್ತಿರಲ್ಲ. ಅದಕ್ಕೆ ಆ ರೀತಿಯಾಗಿ ನಾನು ಅವ್ರಿಗೆ ಸರ್ವಿಸ್ ಕೊಟ್ಟದ್ರಿಂದ ಇವತ್ತಿನ ದಿವಸ ನಾನು ಜನರಾಗಿ ಆಗಲಿಕ್ಕೆ ಅದೊಂದು ಕೂಡ ನನಗೆ ಸಹಕಾರಿ ಆಯ್ತು ಅಂತ ನಾನು ತಿಳ್ಕೊತೀನಿ. ಮತ್ತು ಈ ಪಶುಗಳಿಗೆ ಚಿಕಿತ್ಸೆಯನ್ನು ನೀಡುವಾಗ ನಾವು ಕೇವಲ ಒಂದು ಸಂಸ್ಥೆಯ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ನೀಡಬಾರ್ದು. ಒಬ್ಬ ರೈತನಿಗೆ ನಾನು ಒಂದು ಸಹಾಯವನ್ನು ಮಾಡಬೇಕು. ಯಾಕಂದರೆ ಇವತ್ತು ಒಬ್ಬ ರೈತ ತೀರ್ಕೊಂಡ್ರೆ ಒಬ್ಬ ರೈತನ ಫ್ಯಾಮಿಲಿ ಮುನ್ನಡಿಬಹುದು. ಆ ರೈತ ಸಾಕ್ತಕ್ಕಂಥ ಒಂದು ಹಸು ತೀರ್ಕೊಂಡಿದ್ದಪ್ಪ ಅಂತಾರೆ ಅವನ ಹೋಲ್ ಫ್ಯಾಮಿಲಿ ಸತ್ತಂತಾನೆ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಅವನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಂದಿ ಹೋಗಿಬಿಡ್ತಾನೆ. ಈ ಭಾವನೆ ನನ್ನಲ್ಲಿತ್ತು. ಆ ತಂದಂಥ ಒಂದು ಹಸು ಅದು ಸಾಯಬಾರದು, ಅದು ಬದುಕಬೇಕು. ಅದರ ಜೊತೆಗೆ ನನ್ನ ರೈತ ಕುಟುಂಬ ಕೂಡ ಬದುಕಬೇಕು ಅಂತಕ್ಕಂಥ ಮನೋಪ್ರವೃತ್ತಿಯಿಂದ ನಾನು ಅವರಿಗೆ ಚಿಕಿತ್ಸೆ ನೀಡ್ತಾ ಇರೋದ್ರಿಂದ ಭಗವಂತ ಆ ಚಿಕಿತ್ಸೆಯನ್ನು ಫಲಿಸುವ ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ದ ಅಂತ ನನಗೆ ಅನಿಸ್ತದೆ.
1: ಸರ್, ಇವಾಗ ಮನುಷ್ಯ ಆದರೆ ಅವನಿಗೇನಾದರೂ ನೋವು ಆದರೆ ಆ ನೋವು ಏನು ನೋವಾಗ್ತಾ ಇದೆ, ಏನಾಗ್ತಾ ಇದೆ, ಅವನು ಯಾವ ರೀತಿ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅವನು ಹೋಗಿ ಡಾಕ್ಟರ್ ಹತ್ರ ಹೇಳ್ಕೊಳ್ತಾನೆ. ಆದರೆ ಮೂಕ ಪ್ರಾಣಿಗಳು ಅವು ಯಾತನೆಯನ್ನು ಅನುಭವಿಸ್ತಾ ಇದೆ ಅನ್ನೋದನ್ನು ತಾವು ಹೇಗೆ ಕಂಡಿಡ್ಕೊಳ್ತಿದ್ರಿ?
0: ಈಗ ಮೂಕ ಪ್ರಾಣಿಗಳು ಯಾತನೆಯನ್ನು ಅನುಭವಿಸೋದ್ರ ಬಗ್ಗೆ ನಾವು ಕಂಡುಕೊಳ್ಳೋದಂದ್ರೆ ಅವುಗಳ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ತೋರಿಸ್ತಕ್ಕಂಥ ಒಂದು ಸಂಜ್ಞೆಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಆ ಸಂಜ್ಞೆಗಳನ್ನ ಅರ್ಥ ಮಾಡ್ಕೋಬೇಕಾದಪ್ಪ ಅಂದ್ರೆ ನಾವು ಅದ್ರ ಜೊತೆಗೆ ಹೆಚ್ಚು ಹತ್ತಿರವಾದಾಗ ಮಾತ್ರ ಆ ಸಂಜ್ಞೆಗಳು ನಮಗೆ ಪರಿಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯತದೆ. ಇವತ್ತು ಮೆಡಿಸಿನ್ನು ಯಾವುದೇ ಅಂಗಡಿಗಳು ಮೆಡಿಕಲ್ ಶಾಪ್ನಾಗ ಹೋದರೂ ಕೊಡ್ತಾರೆ ಅಂತಂದು ಹಾಕ್ಬೋದು. ಬಟ್ ಅದಕ್ಕೆ ಏನಾಗಿದೆ ಅಂತ ತಿಳ್ಕೋಬೇಕಾದಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಡಯಾಗ್ನೋಸಿಸ್. ಆ ಡಯಾಗ್ನೋಸಿಸ್ ಮಾಡ್ಬೇಕಾದ್ರೆ ಅತಿ ಹತ್ತಿರದಿಂದ ನಾವು ಒಂದು ಆ ಎನಿಮಲ್ ಜೊತೆಗೆ ನಾವು ಇದ್ದಾಗ ಅದಕ್ಕೆ ಹತ್ತಿರವಾದ ಕೇವಲ ದೈಹಿಕವಾಗಿ ಅಷ್ಟೇ ಹತ್ತಿರಲ್ಲ, ಮಾನಸಿಕವಾಗಿ ಅದು ಹತ್ತಿರ ಆದಾಗ ನಮಗೆ ಅದು ತನ್ನ ಒಂದು ವಿಚಾರವನ್ನು ನಮಗೆ ತಿಳಿಪಡಿಸ್ತದೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವಿಶೇಷವಾದಂಥ ಒಂದು ಕೇಸ್ನ ನಿಮಗೆ ಹೇಳಬೇಕಂದ್ರೆ, ಒಂದು ಆಕಳು ನಾಲ್ಗೆಯಲ್ಲಿ ಒಂದು ಸೂಜಿ ಸಿಕ್ಕೊಂಡ್ಬಿಟ್ಟದೆ. ಸುಮಾರು ಒಂದು ವಾರದಿಂದ ಬರೀ ಜೊಲ್ಲೆ ಸುರಿತಾ ಇತ್ತು. ಬಟ್ ವೆಟ್ನರಿಸ್ಗೆ ಒಂದು ಹೆದರಿಕೆ ಏನಪ್ಪ ಅಂತಾರೆ, ಜೊಲ್ಲೆ ಸುರಿತಕ್ಕಂಥ ಪ್ರಾಣಿ ಕಂಡಿದ್ದಪ್ಪ ಅಂತಾರೆ ನಾವು ಮುಟ್ಟುದೇ ಇಲ್ಲ. ಅಲ್ಲಿರ್ತಕ್ಕಂಥ ಲೋಕಲ್ ಡಾಕ್ಟರ್ಸ್ ಅದನ್ನು ಯಾರೂ ಮುಟ್ಟಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಇದು ರೇಬಿಸ್ ಇರ್ಬೋದು, ಹುಚ್ಚನಾಯಿ ಕಡ್ತದೆ, ಒಂದು ರೋಗ ಇರ್ಬೋದು ಅಂತ ತಿಳ್ಕೊಂಡು ಅದನ್ನು ಮುಟ್ಟಿರಲಿಲ್ಲ. ಬಟ್ ನನ್ನ ಔಟ್ ಆಫ್ ಮೈ ಓನ್ ಕ್ಯೂರಿಯಾಸಿಟಿ ನಾನು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಪಶುವೈದ್ಯರು ಇದ್ರು ಡಾಕ್ಟರ್ ಮಣ್ಣೇರಿ ಅಂತ, ಇಬ್ಬರು ಜೊತೆಯಾಗಿ ಹೋದ್ವಿ. ಹೋಗಿ ನೋಡಿದಾಗ ಅಲ್ಲಿ ಒಳಗಡೆ ಕೈ ಹಾಕಿದ್ರೆ ನನ್ನ ಕೈಗೆ ಏನೋ ಒಂದು ಸುಚ್ಚಿದಂಗೆ ಆಯಿತು. ಮತ್ತು ಪುನಃ ನಾಲಿಗೆಯನ್ನು ಹಿಡಿದು ತೆಗೆದು ನೋಡಿದಾಗ ಒಳಗಡೆ ಇಷ್ಟುದೊಂದು ಕೌದಿ ಹುಲಿ ಸೂಜಿ ಅಂತ ಹೇಳ್ತಾರೆ, ಹಳ್ಳಿಯಲ್ಲೆಲ್ಲ ಕೌದಿ ಹೊಲಿತಿರ್ತಾರೆ, ಆ ಸೂಜಿಯನ್ನು ಅದು ನಾಲಿಗೆಗಳು ಸಿಕ್ಕೊಂಡಿತ್ತು. ಅದನ್ನು ತೆಗೆದು ತೆಗೆದ ತಕ್ಷಣ ಆ ಜೊಲ್ಲು ಸುರಿದು ವಿತ್ ಇನ್ ನೋ ಟೈಮ್ ಅದು ಕಡಿಮೆ ಆಯಿತು. ಯಾಕಂದ್ರೆ ನಾವು ಅಲ್ಲಿ ಹೋದಾಗ ಏನಾಗ್ತಿತ್ತು, ಆ ಒಂದು ಹುಚ್ಚನಾಯಿ ಕಡ್ತದ ಒಂದು ರೋಗ ಇತ್ತಪ್ಪ ಅಂತಾರೆ ಅದರ ಒಂದು ಕಣ್ಣುಗಳು ಬೇರೆ ಇರ್ತಾವೆ, ಆಮೇಲೆ ಅದು ಓದಿರ್ತಕ್ಕಂಥ ರೀತಿ ಬೇರೆ ಇರ್ತದೆ, ನಾವು ಅದ್ರ ಹತ್ರ ಹೋದಾಗ ಅದು ಭಯ ಪಡೆದಿರ್ತದೆ. ಇವೆಲ್ಲ ಅಂಶಗಳನ್ನ ನಾನು ಗಮನದಲ್ಲಿಟ್ಕೊಂಡು ಅದೆಲ್ಲವನ್ನು ಕೂಡ ನಾನು ವಿಶ್ಲೇಷಣೆ ಮಾಡಿದಾಗ ಅದು ಅಲ್ಲ ಅನ್ನೋದನ್ನು ನಾನು ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಬಾಯಲಿಕ್ಕೆ ಹಾಕಿದೆ. ಯಾಕಂದರೆ ಹುಚ್ಚನಾಯಿ ಕಡಿತದ ರೋಗ ಆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಬಟ್ ಆ ರೋಗ ಬಂತಪ್ಪ ಟ್ರೀಟ್ಮೆಂಟ್ ಇಲ್ಲ, ಇಟ್ಸ್ ಸೋ ರಿಸ್ಕಿ. ಆದರೂ ಕೂಡ ಅವೆಲ್ಲ ಸೌಧ್ಯಗಳನ್ನು ಪಕ್ಕಾ ಮಾಡಿಕೊಂಡು ನಾನು ಕೈ ಹಾಕಿದಾಗ ನನಗೆ ಸಿಕ್ಕದ ರಿಸಲ್ಟ್ ಏನಪ್ಪ ಅಂತಾರೆ ಅದೊಂದು ಸೂಜಿಯನ್ನು ನುಂಗಿತ್ತು. ಆದರೆ ಈ ರೀತಿಯಾಗಿ ನಾವು ಅದಕ್ಕೆ ಹತ್ತಿರ ಹೋದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಕೂಡ ಪಶುವೈದ್ಯರಿಗೆ ಸಹಾಯ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಸರ್, ಇನ್ನು ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಈಗ ಯುವ ಜನತೆ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂದರೆ ಅವರಿಗೆ ಒಂದು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇವತ್ತಿನ ಒಂದು ಯುವ ಜನತೆಯ ಒಂದು ವಿಚಾರ ಹೆಂಗಾಗ್ಯದಪ್ಪ ಅಂತಾರೆ, ನಾವು ಶಾಲಿ ಕಲ್ತೀವಪ್ಪ ಅಂತಾರೆ, ಡಿಗ್ರಿ ಮಾಡಿದ್ವಿಪ್ಪ ಅಂತಾರೆ, ನಮಗೆ ನೌಕರಿ ಬೇಕು. ಮತ್ತು ಪ್ರತಿಯೊಬ್ಬ ಯುವಕರನ್ನ ಇವತ್ತು ಕೇಳ್ರಿ, ಏನಿದೆ ಈ ದೇಶದಲ್ಲಿ, ನಾವು ಇಷ್ಟೊಂದೆಲ್ಲ ವಿದ್ಯಾಭ್ಯಾಸ ಮಾಡಿ ಕೂತು ನಮ್ಮ ನೌಕರಿ ಇಲ್ಲ ಅನ್ನೋದೇ ಆಗಿದೆ. ಬಟ್ ನೌಕರಿ ಮಾಡೋ ಸಲುವಾಗಿ ನೀವು ವಿದ್ಯಾ ಕಲಿಬೇಡ್ರಿ ಅಂತ ಹೇಳಿದೆ. ಇತ್ತೀಚೆಗೆ ಒಂದು NSS ಕ್ಯಾಂಪಿಗೆ ನಾವು ಹೋದಾಗ ನಾನು ಹುಡುಗರಿಗೆ ಅದನ್ನ ಹೇಳಿದೆ, ನಾವು ವಿದ್ಯಾಭ್ಯಾಸವನ್ನು ಕಲಿದು ಎದಕ್ಪ್ಪ ಅಂತಾರೆ, ಇವತ್ತು ನಾವು ಕಾಲೇಜಿಗೆ ಹೋಗೋದಾಗಲಿ ಹೈಸ್ಕೂಲಿಗೆ ಹೋಗೋದಾಗಲಿ ಎದಕ್ಕಪ್ಪ ಅಂತಾರೆ, ಜ್ಞಾನಾರ್ಜನೆಗಾಗಿ ಹೋಗ್ತಾ ಇದ್ದೀವಿ ಹೊರತು ನಾವು ನೌಕರಿ ಮಾಡೋ ಸಲುವಾಗಿ ಹೋಗ್ತಾ ಇಲ್ಲ. ಯಾಕಂದ್ರೆ ಭಾರತ ಕೃಷಿಕರ ನಾಡು, ಕೃಷಿಯೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ವಿ. ಸಾಕಷ್ಟು ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ನಾವು ಕೃಷಿಕರ ಒಂದು ಹಿನ್ನೆಲೆಯಿಂದ ಬಂದಂಥವರೇ. ಅದಕ್ಕೆ ಆ ಕೃಷಿ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಕೃಷಿಯ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಉದ್ಯೋಗ ಹೈನುಗಾರಿಕೆ. ಈ ಹೈನುಗಾರಿಕೆಯನ್ನು ನೀವು ಮಾಡಿದ್ದೇ ಆದಪ್ಪ ಅಂತಂದ್ರೆ ಸಾಕಷ್ಟು ಇದರಿಂದ ನೀವೇನು ಇವತ್ತಿನ ದಿವಸ ಸರ್ಕಾರಿ ನೌಕರಿಯಲ್ಲಾಗಲಿ ಅಥವಾ ಪ್ರೈವೇಟ್ ನೌಕರಿಯಲ್ಲಿ ನೀವೇನು ಒಂದು ಪಗಾರವನ್ನು ತೊಳ್ತಾ ಇದ್ದೀರಿ, ಅದಕ್ಕಿಂತ ಹೆಚ್ಚಿನ ಒಂದು ವರಮಾನವನ್ನು ಕೂಡ ಈ ಹೈನುಗಾರಿಕೆಯಿಂದ ನೀವು ಪಡಿಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನೊಂದು ಕ್ಯಾಲ್ಕುಲೇಷನ್ ಅದ, ನೀವು 5 ಮಿಶ್ರತಳಿ ಹಸುಗಳನ್ನು ನೀವು ಸಾಕಾಣಿಕೆ ಮಾಡಿದ್ರಪ್ಪ ಅಂತಾರೆ, ಆಕಳುಗಳನ್ನು ಸಾಕಾಣಿಕೆ ಮಾಡಿದರೆ ನಿಮ್ದು 5 ಲಕ್ಷ ರೂಪಾಯಿ ಪ್ಯಾಕೇಜ್. ಯಾಕಂದ್ರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಹೇಳ್ತಾ ಇರೋದು ಏನಂದ್ರೆ ಪ್ಯಾಕೇಜ್ ಮೇಲೆ ಹೇಳ್ತಾ ಇರ್ತಾರೆ, 5 ಲಕ್ಷ ಪ್ಯಾಕೇಜು 10 ಲಕ್ಷ ಪ್ಯಾಕೇಜ್ ಅಂತೇಳಿ. ಯಾಕಂದ್ರೆ ಅದೇ ದಾಟಿಯಲ್ಲಿ ಇವತ್ತಿನ ದಿವಸ ನಾವು ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಮ್ಮ ವಿದ್ಯಾವಂತ ಯುವಕರಿಗೆ ನಾವು ಹೇಳಲೇಬೇಕಾಗ್ತದೆ 5 ಲಕ್ಷ ಪ್ಯಾಕೇಜ್. ಯಾಕಂದರೆ ನಾನು ಸ್ವತಃ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿಸಿ ತೋರಿಸಿ ಕಂಡುಕೊಂಡದ್ದು 5 ಲಕ್ಷ ರೂಪಾಯಿ ಅವ್ರಿಗೆ ನಿವ್ವಳ ಲಾಭ ಉಳಿತದೆ. ಅದಾದ ನಂತರ ನೀವು 10 ಆಕಳು ಕಟ್ಟಿದರೆ 10 ಲಕ್ಷ ರೂಪಾಯಿ ಪ್ಯಾಕೇಜ್, 15 ಆಕಳು ಕಟ್ಟಿದರೆ 15 ಲಕ್ಷ ರೂಪಾಯಿ ಪ್ಯಾಕೇಜ್. ಯಾಕಂದ್ರೆ ಇವತ್ತು ಒಂದು 5 ಆಕಳನ್ನು ಕಟ್ಟಬೇಕಾದ್ರೆ 1 ಎಕರೆಯಲ್ಲಿ ಹುಲ್ಲನ್ನು ಬೆಳೆದರೂ ಸಾಕು, ಅಥವಾ ಹೊಲನ ಬದುವಿನಗುಂಟ ಹುಲ್ಲು ಬೆಳೆದರೂ ಸಾಕು, ಅವುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ವಿಪ್ಪ ಅಂತಾರೆ ನಮಗೆ ಇಷ್ಟೊಂದು ಲಾಭ ಬರಲಿಕ್ಕೆ ಸಾಧ್ಯತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೌಕರಿ ಹಿಡಿಬೇಕಾದ್ರೂ ಕೂಡ ಸಾಕಷ್ಟು ಪ್ರಯತ್ನಗಳು, 108 ಕಥೆಗಳು, ಅವನ್ನೆಲ್ಲವನ್ನು ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಅಷ್ಟೆಲ್ಲ ಕಷ್ಟಪಡೋದಕ್ಕಿಂತ ನಿಮ್ಮ ಒಂದು ವಿದ್ಯಾಭ್ಯಾಸ ತಕ್ಕಂತೆ ನೌಕರಿ ಸಿಗ್ತಾ ನೌಕರಿ ಮಾಡ್ರಿ. ಸಿಗಲಿಲ್ಲ ಅಂತ ಅದಕ್ಕೆ ದುಃಖ ಪಡೋದು ಬೇಡ, ಯಾಕಂದ್ರೆ ನೀವು ಗಳಿಸಿದಂಥ ಜ್ಞಾನದ ಆ ಜ್ಞಾನ ಜೊತೆಗೆ ನಿಮ್ಮ ತಂದೆಯೇ ಗಳಿಸಿಟ್ಟಂಥ ಹೊಲಮನಿಗಳವ ಅದನ್ನೇ ಉಪಯೋಗ ಮಾಡಿಕೊಂಡು ನಾವು ಹೈನುಗಾರಿಕೆಯನ್ನು ಮಾಡಿದ್ದೆ ಆಯ್ತಪ್ಪ ಅಂತಾರೆ, ಸಾಕಷ್ಟು ನಾವು ಇದರಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಾವು ನೌಕರಿ ಜೀವನ ಮಾಡಿದ್ದಪ್ಪ ಅಂತಾರೆ, ಈಗ ನಿಮ್ಮದಾತು ನಮ್ಮದಾತು ಮುಂಜಾನೆ ಬಂದಿವರು 8 ತಾಸು ನಾವು ಡ್ಯೂಟಿ ಮಾಡಲೇಬೇಕು. ಮತ್ತು ನಮ್ಮ ಮೇಲೆ ಬಾಸ್ಗಳಿದ್ದಾರೆ, 108 ಪ್ರಶ್ನೆಗಳನ್ನ ಅವ್ರು ಕೇಳೋರೆ, ಇದೆಲ್ಲ ಇದ್ದದ್ದೇ. ಬಟ್ ಈ ಒಂದು ಸ್ವತಂತ್ರ ಉದ್ಯೋಗ ಹೈನುಗಾರಿಕೆ, ಮತ್ತು ಈ ಉದ್ಯೋಗದಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯಾದ 8 ತಾಸು ಕೆಲಸ ಮಾಡೋಕ್ಕನ್ನೋದಿಲ್ಲ. ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು ಆ ದನಗಳನ್ನ ಸ್ವಚ್ಛ ಮಾಡೋದು, ಅದಕ್ಕೆ ಮೇವು ಹಾಕೋದು, ಅದಕ್ಕೆ ಇರ್ತಕ್ಕಂಥ ಒಂದು ಪಶುವಾರವನ್ನು ಅದಕ್ಕೆ ನಾವು ಇಟ್ಟಿವಪ್ಪ ಅಂತಂದರೆ ಹಾಲು ಕರೆಯೋದು. ಇಷ್ಟೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಕೇವಲ ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸಲ್ಲಿ ನಿಮ್ಮದೆಲ್ಲ ಕೆಲಸ ಮುಗಿದೋಗ್ತದೆ. ಉಳಿದ 6 ತಾಸನ್ನು ನೀವು ಬೇರೆ ಆ್ಯಕ್ಟಿವಿಟಿಗೆ, ನಿಮ್ಮ ಹೊಲಮನೆ ಆ್ಯಕ್ಟಿವಿಟಿಗೆ ಇರ್ಬೋದು ಅಥವಾ ಬೇರೆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಇರ್ಬೋದು, ಅದಕ್ಕೂ ಕೂಡ ಉಪಯೋಗ ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಕೇವಲ ಹೈನುಗಾರಿಕೆಯಿಂದ ಬರ್ತಕ್ಕಂಥ ವರಮಾನ ಅಷ್ಟೇ ಅಲ್ಲದೆ ಇನ್ನಿತರ ಒಂದು ಉದ್ಯೋಗಗಳನ್ನು ಮಾಡಿಕೊಂಡು ಕೂಡ ನಾವು ವರಮಾನವನ್ನು ಪಡೀಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಈ ರೀತಿಯಾಗಿ ಈ ಒಂದು ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭದ ಅನ್ನೋದನ್ನು ನಾವು ರೈತರಿಗೆ ತಿಳಿಸ್ಕೊಟ್ಟಿವಿ. ಅದೇ ರೀತಿಯಾಗಿ ಇಲ್ಲಿ ಹಳ್ಳೂರಿನಲ್ಲಿ ಒಬ್ಬರು ರಾಮಪ್ಪ ಗೌರವಗಳಂತೆ ಬಿ ಎ ಗ್ರ್ಯಾಜುಯೇಟ್, ಅವ್ರು ಬಿ ಎ ಮುಗಿಸಿ ಅವರಿಗೆ ಒಂದು ಕಂಡಕ್ಟರ್ ನೌಕರಿಗೆ ಹೋಗ್ಬೇಕನ್ನುವಂಥ ಹವ್ಯಾಸ ಭಾಳ ಇತ್ತು. ಆ ವ್ಯಕ್ತಿ ನನ್ನ ಕಡೆ ಬಂದ, ಸರ್ ಕಂಡಕ್ಟರ್ ನೌಕರಿಗೆ ಹೋಗ್ಬೇಕಂತ ಮಾಡೀನಿ, ಮತ್ತು 30,000 ರೂಪಾಯಿ ಕೇಳಿಗೆತ್ತಾರ ಅಂತ ಹೇಳೋ. ಆಯಿತು, ನೀನು 30,000 ರೂಪಾಯಿ ನೀನು ನನಗೆ ಕೊಡು, ಯಾಕಂದ್ರೆ ಅವಾಗ 6,250 ರೂಪಾಯಿಗೆ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮ್ನಲ್ಲಿ ಆಕಳ ಟ್ರಾನ್ಸ್ಪೋರ್ಟೇಷನ್ ಹಿಡಿದು ಆಕಳು ಕೂಡ ಖರೀದಿ ಮಾಡ್ತಾ ಇದ್ವಿ. ಇವತ್ತು ಮಿಶ್ರ ತಳಿ ಹಸುಗಳು ಸುಮಾರು 100,000 1,20,000 30,000 ರೇಟ್ ಆಗಿ
2: ಬಂದಾವ ಸಂಪ್ರದಾಯದ ಸರ್. ಈ ಬಾರಿ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ, ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ. ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್. ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ, ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
2: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್. ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ, ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
4: ಕೆನ್ನೆ ಕೆಂಪು ಮಾತು ಇಂಪು ಕಣ್ಣಲ್ ಹಾಡ್ ಹಾಡ್ತಾಳೆ, ಸೀರೆ ಒಟ್ಟು ಬಟ್ಟು ಇಟ್ರೆ ಬಾರಿ ಬಲ್ಗುಡ್ತಾಳೆ, ನಾಟಿ ಗೌರಿ ಘಾಟಿ ಪೋರಿ ಕನ್ಸಲ್ ಬಿಸ್ಕುಡ್ತಾಳೆ.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಾಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಶುಭ ಮಂಗಳವಾರಕ್ಕೆ ನಾವು ಬಂದಿದ್ದೇವೆ. ಇದು ವರ್ಷದ 10ನೇ ತಿಂಗಳಿನ 13ನೇ ದಿನ ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ಕನ್ನಡ ಚಿತ್ರರಂಗದ್ದು ಒಂದು ಹಳೆ ಒಂದು ಹೊಸ ಕಾಂಬಿನೇಷನ್ನಲ್ಲಿ ಬರುತ್ತಾ ಇರುತ್ತೆ. ಅದನ್ನು ಕೇಳ್ತಾ ಎಂಜಾಯ್ ಮಾಡಿ ನೀವೆಲ್ಲರೂ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ, ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ. ಸೊ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಬನ್ನಿ, ಕಾರ್ಯಕ್ರಮದ ಮೊದಲನೇ ಗೀತೆ ಹಣ್ಣೆಲೆ ಚಿಗುರಿದಾಗ ಅನ್ನೋ ಚಿತ್ರದ್ದು ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಉತ್ತಮ ಗೀತೆಗಳ ಲೈನಪ್ ಇಟ್ಟಿದ್ದೇನೆ ನಿಮಗೋಸ್ಕರ. ದಯವಿಟ್ಟು ತಮ್ಮ ಸಮಯ ಕೊಟ್ಟು, ಬಹುಮೂಲ್ಯ ಸಮಯ ಕೊಟ್ಟು ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್. ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ಮುಂದಿನ ಗೀತೆ ನಿನದೆ ನೆನಪು ದಿನವು ಮನದಲ್ಲಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಸುಮಧುರವಾದ ಗೀತೆಯೊಂದು ಬರ್ತಾ ಇದೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಆ ಗೀತೆ ಹಣ್ಣೆಲ್ಲೇ ಚಿಗುರಿದಾಗ ಅಲ್ಲ, ಕ್ಷಮಿಸಿ, ಸಾಫ್ಟ್ವೇರ್ನಲ್ಲಿ ಒಂದು ಸ್ವಲ್ಪ ತಪ್ಪಾಯಿತು, ಅದು ನಾನು ಇನ್ನಮಲೇ ಮರೆಯಲಾರೆ ಅನ್ನೋ ಒಂದು ಚಿತ್ರದ್ದು ನಮ್ಮ ಸಾಯಿಮನ್ ಸರ್ ಅವರು ನನಗೆ ಕರೆ ಮಾಡಿ ತಿಳಿಸಿದರು. ನಾನು ಅದನ್ನು ಇಲ್ಲಿ ಏನಿದೆ ಸಾಫ್ಟ್ವೇರ್ನಲ್ಲಿ ಅದನ್ನು ಓದಿದೆ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ತಿಳಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರು ತಿಳಿಸಿದ್ದಾರೆ, ಮಂಜುನಾಥ್ ಅವರೇ ಸುಮಧುರವಾದ ಗೀತೆಗಳು. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಹಿಟ್ ಆದ ಗೀತೆ ಅಂದರೆ ಅನುರಾಧ ಭಟ್ ಅವರದು. ಎಸ್, ಇವತ್ತಿನ ಕಾರ್ಯಕ್ರಮದ ಎಲ್ಲ ಹೊಸ ಗೀತೆಗಳು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಬರುತ್ತೆ, ಅದನ್ನು ಕೇಳಿ ಮಜಾ ಮಾಡಿ. ಆಯ್ತಾ ಪೂಜಾ ಅವರೇ? ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ, ಸರ್ ಸುಮಧುರವಾದ ಗೀತೆಗಳು, ಪ್ರಾರಂಭ ನೀವು ನಿನ್ನಿದ್ದು ದಿನದ್ದು ಎಷ್ಟು ಚೆನ್ನಾಗಿ ಹೇಳಿದ್ರು ಮಹಿಳೆಯರ ಬಗ್ಗೆ. ಇವತ್ತಿನ ದಿನ ನಾನು ಕೂಡ ಅದನ್ನು ಪಾಡಿದೆ, ವಿಚ್ ಈಸ್ ಪ್ರಾಮಾಣಿಕತೆ ಆ್ಯಂಡ್ ಪ್ರಯತ್ನ ಏನ ಪ್ರಶಂಸೆ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ. ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಚಯದಲ್ಲಿರೋ ಮಹಿಳೆಯರು, ತಾಯಿ, ಅಕ್ಕ, ತಂಗಿ, ಹೆಂಡತಿ, ಅವರನ್ನು ಪ್ರೀತಿಯಿಂದ ಖುಷಿಯಿಂದ ಇಟ್ಟರೆ ನೀವು ಆರಾಮಾಗಿರ್ತೀರ. ಕಾರ್ಯಕ್ರಮದ ಮುಂದಿನ ಹಾಡು ಕೇಳಿ ಮಜಾ ಮಾಡಿ.

ಕನ್ನಡದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ ಚಿನ್ನದ ಆಹಾರದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ, ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 91.5 FM KLE ಕನಸು ಹಾಡನ್ನ ಕೇಳಿ.

ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾರ್ಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾರ್ಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ. ಕಂದ್ರ

ಭಾರತದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಹಿಂದೆ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕನ್ನಡ ಚಿತ್ರರಂಗದ ಒಂದು ಹಳೆಯ ಒಂದು ಹೊಸ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿನ ಅರಿವಾಂಚರಫ್ಎಂ ಇದು KLE ಕನಸು ವರ್ಷದ 10ನೇ ತಿಂಗಳಿನ 13ನೇ ದಿನ ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ ಹಾಡನ್ನ ಕೇಳಿ ಮಜಾ ಮಾಡಿ.

ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕನ್ನಡ ಚಿತ್ರರಂಗದ ಒಂದು ಹಳೆಯ ಒಂದು ಹೊಸ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ನೀವು ಕೇಳ್ತಾ ಇದ್ರಾ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನವರಾತ್ರಿಯ ಹಬ್ಬ ಇವತ್ತು ಎಲ್ಲ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರಷ್ಟೇ ಅಲ್ಲ, ಇಡೀ ನಮ್ಮ ಇದು ಏನು ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ನಾನು ತಿರುಗಾಡಿ ಬಂದೆ ಇವತ್ತು ಮುಂಜಾನೆ ಆಫೀಸಿಂದ ಆಫೀಸಿಗೆ ಬರುವಾಗ ಎಲ್ಲರೂ ಕೆಂಪು ಕಲರ್ ಸೀರೆ, ಕೆಂಪು ಕಲರ್ ಟೀ ಶರ್ಟು, ಕೆಂಪು ಕಲರ್ದಾದಂತಹ ಅದು ಏನದು ಚೂಡಿದಾರ ಎಲ್ಲ ಧರಿಸಿ ಬಂದಿದ್ದೀರಾ. ಎಲ್ಲ ಮಹಿಳೆಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಎಲ್ಲರೂ ಚಂದ ಕಾಣಿಸಾಗಿದ್ದೀರಿ. ಹಿಂಗೆ ಚೆಂದಾಗಿ ನೀವು ಈ ನವರಾತ್ರಿ ಎಷ್ಟು ಚೆಂದಾಗಿ ನೀವು ಅಲಂಕಾರ ಮಾಡ್ತೀರಾ, ಎಷ್ಟು ಚೆನ್ನಾಗಿರ್ತೀರಾ, ಹಾಗೇ ಸದಾ ಇರ್ರಿ ಅಂತ ಒಂದು ರಿಕ್ವೆಸ್ಟು.

ಅದಕ್ಕೆ ಎಲ್ಲ ಮಾರ್ಗಗಳು ನಿಮ್ಮ ಮುಂದೆ ತೆಗೆದಿಟ್ಟಿದ್ದೇನೆ. ನಿಮ್ಮ ಪರಿವಾರ, ಗಂಡ, ಅತ್ತೆ ಮಾವ, ಅಪ್ಪ ಅಮ್ಮ, ಮಕ್ಕಳು, ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ತಮ್ಮ ಬಗ್ಗೆ ಚಿಂತೆ ಯಾವತ್ತು ಮಾಡಿರಿ ನೀವು? ಚಿಂತೆ ಅಂದರೆ ತಮ್ಮ ಬಗ್ಗೆ ಕಾಳಜಿ, ಎಲ್ಲರ ಕಾಳಜಿ ವಹಿಸ್ತೀರಾ ನೀವು? ಅದಕ್ಕೆ ನೀವು ಈಗ 9 ದಿನ ಎಷ್ಟು ಎಲ್ಲರೂ ಚೆಂದಾಗಿ ಕಾಣಿಸ್ತಾ ಇದ್ದೀರಾ, ಐ ಆಮ್ ವೆರಿ ಮಚ್ ಹ್ಯಾಪಿ. ದಯವಿಟ್ಟು ತಮ್ಮ ಕಾಳಜಿನೂ ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾ, ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಮ್ಮ ಒಂದು ಸಂದರ್ಶನ ತಗೊಳ್ಳುವಾಗ ನೀರು ಸೇವಿಸುವುದು ಬಹಳ ಕಮ್ಮಿ ಮಹಿಳೆಯರು ಅಂತ ಒಬ್ಬ ವೈದ್ಯರು ಹೇಳ್ತಾಯಿದ್ರು, ಹೃದಯ ತಜ್ಞರು ಏನೋ ಅದು, ವಿಶ್ವ ಹೃದಯ ದಿನದಂದು ಅವರು ಹೇಳ್ತಾಯಿದ್ರು. ಎಷ್ಟೋ ಮಹಿಳೆಯರು ಪ್ರವಾಸಕ್ಕೆ ಹೋಗಬೇಕು ಅಂದರೆ ಅಂಥ ಸಂದರ್ಭದಲ್ಲಿ ನೋಡಿ, ಪುರುಷರು ನಾವು ಶೌಚಾಲಯಕ್ಕೆ ಹೋಗಬೇಕು, ಶೌಚಾಲಯ ಇಲ್ಲಾಂದ್ರೂ ನಿಮಗೂ ಗೊತ್ತು ನಾವು ಹೊರಗಡೆ ಹಿಂಗೆ ಗಾಡಿ ನಿಲ್ಲಿಸಿ ಹೋಗಿಬಿಡ್ತೇವೆ. ಆದರೆ ಯಾವತ್ತೂ ನಾನು ಮಹಿಳೆಯರು ಇಳಿಯೋದು ನೋಡೋದಿಲ್ಲ, ಏಕೆಂದರೆ ಅವರು ಆ ಒಂದು ಶೌಚಾಲಯ ಸಿಗುತ್ತೋ ಇಲ್ಲೋ ಅನ್ನೋ ಭೀತಿಯಲ್ಲಿ ಈಗ ಪ್ರವಾಸಕ್ಕೆ ಈಗ ಸಾಯಂಕಾಲ ಹೋಗಬೇಕಂದ್ರೆ ಅವ್ರು ಮಧ್ಯಾಹ್ನದಿಂದನೇ ನೀರು ಸೇವಿಸೋದು ನಿಲ್ಲಿಸಿ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗೆ ಒಳಗಾಗ್ತಾರೆ. ದಯವಿಟ್ಟು ನನ್ನ ಪ್ರೀತಿಯ ಮಹಿಳೆಯರಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಮ್ಮಿ ಇಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಆತ್ಮೀಯರೇ, ಅಲ್ಲಿಂದ ಸಮಸ್ಯೆಗಳು ನೂರಾರು ಬರ್ತವೆ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಉತ್ತಮವಾದ ಒಂದು ಮಾರ್ಗದರ್ಶನ ಅವರು ನೀಡಿದರು. ಮಹಿಳೆಯರು ನೀರಿನ ಸೇವನೆ ಬಹಳ ಕಮ್ಮಿ ಮಾಡ್ತಾರೆ ಅಂತ ಕೇಳಪಟ್ಟೆ. ಸೊ ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಮುಂಜಾನೆಯ ಸಮಯ ಎದ್ದ ತಕ್ಷಣ ಸ್ವಲ್ಪ ನೀರನ್ನು ಸೇವಿಸಿ ಪ್ರಾರಂಭ ಮಾಡಿ, ಟೀ ಕಾಫಿಯಿಂದ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಈ 9 ದಿನ ನೀವು ಇಷ್ಟು ಚೆನ್ನಾಗಿ ಆ ಒಂದು ಶೃಂಗಾರ ಮಾಡಿ ಬರ್ತೀರ, ಬಹಳ ಚೆಂದ ಕಾಣಿಸ್ತೀರ, ಹಾಗೆ ತಮ್ಮ ದೇಹವನ್ನು ಅಷ್ಟೇ ಕಾಳಜಿ ತಗೊಳ್ಳಿ. ಏಕೆಂದರೆ ನಾವು ನೋಡಿದ್ದೇವೆ ಮಹಿಳೆಯರು ತಮ್ಮ ಬರೇ ಪರಿವಾರದ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ, ಏನೇ ಸಮಸ್ಯೆ ಆದರೆ ಅದರ ಬಗ್ಗೆ ಕೊನೆಯದಾಗಿ ವಿಚಾರ ಮಾಡ್ತಾರೆ. ಅದನ್ನೇ ನೋಡಿ ನನಗೆ ಬಹಳ ದುಃಖವಾಗುದು. ಸೊ ಈ ನವರಾತ್ರಿ ನನ್ನ ಫೋಕಸ್ ಆನ್ ಮಹಿಳೆಯರು, ನೀವು ನಿಮ್ಮ ಕಾಳಜಿನೂ ವಹಿಸಿ, ನಿಮ್ಮ ಪರಿವಾರದೊಂದಿಗೆ ನಿಮ್ಮ ಕಾಳಜಿನೂ ಸ್ವಲ್ಪ ವಹಿಸಿ. ನೀರಿನ ಸೇವನೆ ಕೂಡ ಸ್ವಲ್ಪ ಜಾಸ್ತಿ ಮಾಡಿ. ನೀರಿನ ದಾಹ ಆದಾಗ ಒಂದು ಗ್ಲಾಸ್ ಬಿಟ್ಟು ಇನ್ನೊಂದು ಗ್ಲಾಸ್ ಕುಡೀರಿ, ಇನ್ನೊಂದು ಗ್ಲಾಸ್ ಕುಡಿದ್ರೂ ಇನ್ನೂ ಉತ್ತಮನೇ. ಆ್ಯಂಡ್ ಆತ್ಮೀಯರೇ, ಅಕ್ಟೋಬರ್ ತಿಂಗಳು ನಡೆದಿದೆ, ಮಳೆರಾಯನ ಕೃಪೆ ಆಗಬೇಕಿತ್ತು ಆದರೆ ಆಗ್ತಾ ಇಲ್ಲ. ಏಕೆಂದರೆ ಅದು ಸೂಪರ್ ಎಲ್ ನೀನೋ ಇಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಬಿಸಿಲು ನಿಜವಾಗ್ಲೂ ಬಹಳ ಬಹಳ ಜಾಸ್ತಿ ಡೇಂಜರಸ್ ಬಿಸಿಲು. ನನ್ನ ರೈತರು, ಪರಿಚಯದಲ್ಲಿರೋ ರೈತರು, ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಆತ್ಮೀಯರೇ, ಗೊತ್ತಾಗ್ತಾ ಇಲ್ಲ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಆದರೆ ನನಗೆ ಒಂದು ಮಾತ್ರ ಏನಂತಾರೆ, ಅದು ನಂಬಿಕೆ ಇದೆ ದೇವರ ಚಮತ್ಕಾರದ ಮೇಲೆ. ಪರಿಸ್ಥಿತಿಯನ್ನು 1 ಸೆಕೆಂಡ್ನಲ್ಲಿ ಚೇಂಜ್ ಮಾಡ್ಬೋದು, ಹಿಂಗೆ ನೋಡಿರಿ ಈ ಚಿಟಿಕೆ ಆವಾಜ್ನಲ್ಲಿ ಚೇಂಜ್ ಮಾಡಬಹುದು ಅಂತ. ಆದರೆ ಏನು ಮಾಡೋದು ಆತ್ಮೀಯ ಸ್ನೇಹಿತರೆ, ಪ್ರಕೃತಿ ಮುಂದೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯರೇ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಪಾಪಗಳು ಹಂಗಂತ ಹೇಳ್ತಾ ಇಲ್ಲ, ಪಾಯಿಂಟ್ ಏನಂದರೆ ಪ್ರಕೃತಿಯನ್ನು ಹಾಳು ನಾವೇ ಮಾಡಿದ್ವಿ. ಈಗ ಪ್ರಾರ್ಥನೆ ಮಾಡಿ ಏನು ಉಪಯೋಗಿಲ್ಲ, ಏಕೆಂದರೆ ಸೂಪರ್ ಎಲ್ ನೀನೋ ಎಷ್ಟೋ ವರ್ಷಗಳಲ್ಲಿ ಇಂಥ ಒಂದು ಎಲ್ ನೀನೋ ಎಫೆಕ್ಟ್ ಅಂತ ಬರ್ತಾ ಇದೆ. ಅಕ್ಟೋಬರ್ ಅಷ್ಟೇ ಅಲ್ಲ ಆತ್ಮೀಯ ಸ್ನೇಹಿತರೆ, ಬರೋ ಫೆಬ್ರವರಿ ಮಾರ್ಚ್ ಮಟ ಇನ್ನೂ ಜಾಸ್ತಿ ಹಾಕ್ಕೋತ ಹೋಗ್ತದೆ, ವಿನಃ ಕಮ್ಮಿ ಹಾಕ್ಕೋತ ಹೋಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ತಮ್ಮ ದೇಹವನ್ನು, ತಮ್ಮ ಅಕ್ಕಪಕ್ಕ ವಾತಾವರಣವನ್ನು ಆದಷ್ಟು ಕಾಪಾಡಿಕೊಳ್ಳಿ. ಈ ಒಂದು ರಿಕ್ವೆಸ್ಟ್ ಮುಖಾಂತರ ನಿಮಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಬಿಸಿಲು ನಿಜವಾಗ್ಲೂ ಬಹಳ ಬಹಳ ಜಾಸ್ತಿ ಸುಡು ಸುಡು ಬಿಸಿಲು ಆತ್ಮೀಯರೇ, ನನಗೆ ಹಿಂಗೆ ಆಗ್ತಾ ಇದೆ. ವಯಸ್ಸಾದ ಜನರದು, ಹೊರಗಡೆ ಕೆಲಸ ಮಾಡೋ ಆ ವ್ಯಕ್ತಿಗಳದು, ನಾನು ಅದನ್ನೇ ವಿಚಾರ ಮಾಡ್ತಿರ್ತೇನೆ, ಭಾಳ ಜಾಸ್ತಿ ಬಿಸಿಲು ಆತ್ಮೀಯ ಸ್ನೇಹಿತರೆ. ಅಂದರೆ ಮೈ ಸುಡ್ತಾ ಇದೆ ರೀ, ಮೈ ಕಂಪ್ಲೀಟ್ ಸುಡ್ತಾ ಇದೆ ಆ ರೀತಿಯಾದಂತಹ ಒಂದು ಬಿಸಿಲು. ಅಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ನೀರಿನ ಒಂದು ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅದರಲ್ಲಿಯೂ ಮಹಿಳೆಯರು ನವರಾತ್ರಿ ದಿನ ದಯವಿಟ್ಟು ತಮ್ಮ ನೀರಿನ ಸೇವನೆ ಜಾಸ್ತಿ ಮಾಡಿ ಅಂತ ವೈದ್ಯರೇ ಹೇಳಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ನೀವು ಗಮನ ವಹಿಸಬೇಕು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಯಾವ್ದು ನಡೆದಿದೆ, ಇದು ಒಂದು ಹೊಸ ಗೀತೆ, ಕನ್ನಡ ಚಿತ್ರರಂಗದ ಒಂದು ಹೊಸ ಒಂದು ಹಳೆ ಗೀತೆಗಳ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್, ಇದು 10ನೇ ತಿಂಗಳಿನ 13ನೇ ದಿನ. ಮಾತಾಡ್ತಾ ಮಾತಾಡ್ತಾ ತಿಂಗಳಿನ 50% ಹೋಯ್ತು ನೋಡ್ರಿ. 1ನೇ ತಾರೀಕು ಇತ್ತು, ಈಗ ಡೈರೆಕ್ಟ್ 13ನೇ ತಾರೀಕು ಬಂತು. ಸೊ ಸ್ನೇಹಿತರೆ, ದಿನಗಳು ಬಹಳ ಜಲ್ದಿ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾರಿಗೂ ನಿಲ್ಲೋದಿಲ್ಲ ಸಮಯ, ಅದಕ್ಕೆ ಹೇಳೋದು ನಿಮ್ಮ ಬಹುಮೌಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಡನ್ನು ಕೇಳಿ.

ಗದೆ ಉದ್ದ ಮಗನ್ ಮಡಿಕ್ಕಂಡಿ ನಾ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ನಾನು ವಾಟ್ಸಪ್ ಮೆಸೇಜ್ ಮುಖಾಂತರ ಪ್ರವೀಣ್ ಅವರು ತಿಳಿಸ್ತಾ ಇದ್ದಾರೆ, ಉತ್ತಮವಾಗಿ ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೀನ ಮಂಜುನಾಥ್ ಸರ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಗೀತೆಗಳು ಮಾತ್ರ ಸೂಪರ್ ಆಗಿದೆ, ಧನ್ಯವಾದ. ಇವರೇ ಪ್ರಶಾಂತ್ ಅವರು ತಿಳಿಸ್ತಾ ಇದ್ದಾರೆ, ಗೀತೆಗಳ ಲೈನಪ್ ಅದ್ಭುತವಾಗಿದೆ, ಥ್ಯಾಂಕ್ ಯು. ನೀವು ಪ್ರೀತಿಯಿಂದ ಕೇಳ್ತೀರಾ, ಸಮಯ ಕೊಟ್ಟು ಕೇಳ್ತೀರಾ, ಅದಕ್ಕೆ ಧನ್ಯವಾದ ತಿಳಿಸುತ್ತೇನೆ ನಾನು ಪ್ರಶಾಂತ್ ಅವರೇ. ಮಹೇಶ್ ಅವರು ತಿಳಿಸಿದ್ದಾರೆ, ಸರ್ ನಿಜವಾಗ್ಲೂ ನೀವು ಹೇಳಿರುವ ಮಾತು ಸತ್ಯ, ಮಹಿಳೆಯರು ತಮ್ಮ ಕಾಳಜಿ ಕೊನೆಯಲ್ಲಿ ತಗೋತಾರೆ. ಇದೇ ಮಹೇಶ್ ಅವರೇ ನಾನು ಹೇಳೋದು, ತಮ್ಮ ಜೀವನದಲ್ಲಿ ಪರಿಚಯದಲ್ಲಿ ಇರೋ ಎಷ್ಟೋ ಮಹಿಳೆಯರು ಯಾರ್ಯಾರಿದ್ದಾರೆ ಅವರಿಗೆ ದಯವಿಟ್ಟು ತಿಳಿಸಿ ಕಾಳಜಿ ತಗೊಳ್ಳಿ ಅಂತ ಪ್ರಾರಂಭ ಮಾಡಲಿ ಅವರು ನೀರಿನ ಸೇವನೆಯಿಂದ. ನಾನು ನಮ್ಮ ತಾಯಿಗೆ ಹೇಳ್ತಾ ಇರುತ್ತೇನೆ, ನೀರು ಸೇವನೆ ಮಾಡಿ. ಈಗ ಒಂದು ಬಾಟಲ್ ನೀರು ಮುಂಜಾನೆ ಕೊಟ್ಟಿರ್ತೇನೆ, ಅದು ಸಾಯಂಕಾಲ ಬರುವಾಗೂ ಅಷ್ಟು ಅರ್ಧ ಆಗಿರ್ತದೆ. ನೀರು ಜಾಸ್ತಿ ಕುಡಿಯೋದಿಲ್ಲ ಮಹಿಳೆಯರು ನಾನು ನೋಡಿದ್ದೇನೆ. ಆತ್ಮೀಯರೇ, ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ, ವೇಣುಧ್ವನಿಯ ಕುಟುಂಬದ ಮಹಿಳೆಯರೇ ಆ್ಯಂಡ್ ನಿಮ್ಮ ಪರಿಚಯದಲ್ಲಿರೋ ಮಹಿಳೆಯರಿಗೂ ಹೇಳ್ತಾ ಬನ್ನಿ, ದಯವಿಟ್ಟು ನೀರನ್ನು ಸೇವಿಸಿ ಅಂತ. ಇದು ನಾನಲ್ಲ, ವೈದ್ಯರೇ ಹೇಳಿದ್ದು. ಆ್ಯಂಡ್ ನನಗೂ, ನಾನು ಇಷ್ಟು ಪ್ರವಾಸ ಎಲ್ಲ ಮಾಡೋಕ್ಕೆ ಹೋದಾಗ ಆ ಒಂದು ಬಸ್ನಲ್ಲಿ ಹೋಗುವಾಗ ನಾನು ನೋಡ್ತಾ ಇರ್ತೇನೆ, ಜಾಸ್ತಿ ಮಹಿಳೆಯರು ಹೊರಗೆ ಬರೋದೇ ಇಲ್ಲ, ಪುರುಷರು ಬರ್ತಾರೆ ಶೌಚಾಲಯ ಮಾಡಿ ಹೋಗ್ಬಿಡ್ತಾರೆ, ಆದರೆ ಮಹಿಳೆಯರು ಬಹಳ ಅಪರೂಪ. ಸೊ ಅಲ್ಲೇ ನನಗೆ ಗೊತ್ತಾಯಿತು, ಹೌದಲ್ವಾ. ಸೊ ದಯವಿಟ್ಟು ಮಹಿಳೆಯರೇ ತಮ್ಮ ಜೀವನದಲ್ಲಿ ಶೇಕಡ 60+ ಸಮಸ್ಯೆಗಳಿಗೆ ಒಂದು ರಾಮಬಾಣ, ಅದು ನೀರಿನ ಸೇವನೆ ಮಾಡಿ. ದಯವಿಟ್ಟು ಈ ನೀರಿನ ಸೇವನೆ ಮಾಡಿಕೊಂಡು ತಮ್ಮ ಆರೋಗ್ಯದ ಪ್ರತಿ ಒಂದು ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡಿ, ಅಷ್ಟೇ ನಾನು ಹೇಳೋದು ಈ ನವರಾತ್ರಿಯಲ್ಲಿ. ಆ್ಯಂಡ್ ಎಸ್, ಎಲ್ಲರೂ ಚೆಂದ ಕಾಣಿಸ್ತಾ ಇದ್ದೀರಾ, ಇವತ್ತು ಕೆಂಪು ಕಲರ್ ಡ್ರೆಸ್ ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ಬಹಳ ಚೆಂದ ಕಾಣಿಸ್ತಾ ಇದ್ದೀರಾ. ಹೀಗೆ ಚೆನ್ನಾಗಿ ನಿಮ್ಮ ಕಾಳಜಿ, ದೇಹದ ಕಾಳಜಿ, ಮನಸ್ಸಿನ ಕಾಳಜಿನೂ ತಗೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ. ಎಲ್ಲೋ ಮಳೆಯಾಗಿದೆ, ಈ ಗೀತೆಯೊಂದಿಗೆ ಆ ದೇವರ ಕಡೆ, ಆ ದೇವಿ ಕಡೆ, ಆ ಒಂದು ನೀವು ನಂಬಿರೋ ಶಕ್ತಿ ಕಡೆ ಬೇಡ್ಕೊಳ್ಳೋದಿಷ್ಟೇ ಸ್ವಲ್ಪ ಸೂಪರ್. ಎಲ್ಲಿ ನೀನಿಯೋನ್ನ ಕಮ್ಮಿ ಮಾಡಪ್ಪ, ಅದರ ಇಫೆಕ್ಟು ಮಳೆ ರಾಯನ ಕೃಪೆ ಆಗಲಿ. ಆಗ್ತಾ ಇಲ್ಲ ಆತ್ಮೀಯ ಸ್ನೇಹಿತರೆ, ಕೆಲವೊಂದು ಕಡೆ ದೇಶದಲ್ಲಿ ನಾನು ನೋಡ್ತಾ ಇದ್ದೇನೆ, ನೇಪಾಲ ಆಚೆ ಅಲ್ಲಿ ಬಾಪರೆ ಫ್ಲ್ಯಾಶ್ ಫ್ಲಡ್ಸ್ ರೀಪ್ಪ, ಜಲಪ್ರವಾಹ ಅಂತ ಸಂದರ್ಭದಲ್ಲಿ ಆತ್ಮೀಯರೇ, ಇಲ್ಲಿ ನಮ್ಮ ಕುಂದಾನಗಿರಿ ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ತಾಪಮಾನ ಹೆಚ್ಚಾಗ್ತಾ ಹೋಗ್ತಾ ಇದೆ, ಮೈಯೆಲ್ಲ ಸುಡ್ತಾ ಇದೆ ಆತ್ಮೀಯರೇ. ನನ್ನ ವಿಚಾರ ಏನಂದರೆ, ಹೊರಗಡೆ ಕೆಲಸ ಮಾಡೋ ಆ ಕಾರ್ಮಿಕರು ಅವರ ಜೀವನ ಹೆಂಗಿರ್ಬೋದು, ಹೊಟ್ಟೆಪಾಡಿಗಂತರೆ ಕೆಲಸ ಮಾಡಲೇಬೇಕಲ್ವಾ, ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಏನೇ ಇರಲಿ, ಹೌದಲ್ವಾ. ಸೊ ಆತ್ಮೀಯರೇ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದಷ್ಟೇ ಅಲ್ಲ, ಅದು ಹಾಗೆ ಆಗಲಿ, ಲೋಕ ಕಲ್ಯಾಣ ಸುಖಿನೋ ಭವಂತು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲ ಮುಂದಿನ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಗೀತೆಗಳು ಅದ್ಭುತವಾಗಿ ಬರ್ತಾ ಇದೆ. ಆ್ಯಂಡ್ ಮಳೆಯ ಬಗ್ಗೆ ನೀವು ಹೇಳಿದ್ದು ಬಹಳ ಸತ್ಯ ಆಗಿದೆ ಮಂಜುನಾಥ್ ಅವರೇ. ಮಳೆ ಬರ್ತಾ ಇಲ್ಲ, ಬಿಸಿಲು ಜಾಸ್ತಿ ಆಗಿದೆ. ಅಕ್ಷತ ಅವರು ಮೆಸೇಜ್ ಮಾಡಿದ್ದಾರೆ, ನಾವು ಮಾಡಿರುವ ಈ ಒಂದು ಕರ್ಮ. ಏ ಹಂಗೇನಿಲ್ಲ, ಈಗ ಅದೇನಂತಾರೆ ಬ್ಲೇಮ್ ನಮ್ಮ ಮೇಲೆ ತೊಗೊಳ್ಳೋದು, ಏ ಹಿಂಗಾಯ್ತು ಹಂಗಾಯ್ತು ನಾವು ಕೆಟ್ಟ ಅವರು ಅದು ಉಪಯೋಗಿಲ್ಲ. ಇನ್ನೇನು ಉಳಿದಿದೆ ಹೇಳಲ್ಲ, ಪ್ರಾರ್ಥನೆ ಮಾತ್ರ. ಆ ಒಂದು ದೇವಿಯ ವಾರ ಇದು ನಡೆದಿದೆ ಅಲ್ವಾ, ನವರಾತ್ರಿ ಅಂತ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಆ ದೇವಿಯ ಕಡೆ ಒಂದು ಸ್ವಲ್ಪ ಬೇಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ನೋಡಿ, ಎಲ್ಲರೂ ಒಳ್ಳೆಯದಾಗಿರಲಿಕ್ಕೆ ಪರಿಸರ ಚೆನ್ನಾಗಿರಬೇಕಲ್ಲ. ಸೊ ಆ ದೇವಿ ಅಂದರೆ ಯಾರು, ಪ್ರಕೃತಿಯ ರೂಪ. ಅಂತ ಸಂದರ್ಭದಲ್ಲಿ ಆ ಪ್ರಕೃತಿಗೆ ಡೈರೆಕ್ಟಾಗಿ ನಾವು ಬೇಡಿಕೊಂಡ್ರೆ ಹೆಂಗಿರುತ್ತೆ? ಸೊ ಇದು ನನ್ನ ವಿಚಾರ. ದಯವಿಟ್ಟು ಎಲ್ಲ ವೇಣು ದುನಿಯ ಮಹಿಳೆಯರು ಆ್ಯಂಡ್ ಪುರುಷರು, ಈ ಒಂದು ನವರಾತ್ರಿಯಲ್ಲಿ ಆ ದೇವಿ ವಿಚ್ ಇಸ್ ಪ್ರಕೃತಿ ಸ್ವರೂಪ ಅವರಿಗೇ ಹೋಗಿ ನಾವು ಬೇಡಿಕೊಂಡ್ರೆ ಉತ್ತಮವಾಗುತ್ತೆ ಅಂತ ನನ್ನ ಭಾವನೆ. ಯಾರಾದರೂ ಒಬ್ಬರು ತಮ್ಮ ಪ್ರಾರ್ಥನೆಯಿಂದ ಈ ಒಂದು ಕೆಲಸ ಮಾಡಿದರೆ, ಅಂದರೆ ನಿಮ್ಮ ಪ್ರಾರ್ಥನೆಯ ಲಿಸ್ಟ್ ಏನಿರುತ್ತೆ ಅದರಲ್ಲಿ ಬೇಡಿಕೆಗಳು ಬಹಳಷ್ಟು ಇರುತ್ತೆ. ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ. ಅದರಲ್ಲಿ ನೋಡಿ, ನಿಮಗೆ ಕಾರ್, ಗಾಡಿ, ಬಂಗ್ಲೆ, ಆಸ್ತಿ ಪಾಸ್ತಿ ಇವೆಲ್ಲ ಬೇಕು, ನನಗೂ ಬೇಕು, ಯಾರಿಗಿಲ್ಲ ಬೇಡಿಕೆಗಳು. ಅದನ್ನು ಅನುಭವಿಸ್ಲಿಕ್ಕೆ ಉತ್ತಮವಾದ ಒಂದು ಪರಿಸರನೇ ಇಲ್ಲಾಂದರೆ ಏನು ಉಪಯೋಗ ಆತ್ಮೀಯರೇ? ಕಾರ್ ಇದೆ, ಬಂಗ್ಲೆ ಇದೆ, ಬಂಗಾರ ಇದೆ, ಎಲ್ಲ ಇದೆ, ಅದನ್ನ ಅನುಭವಿಸ್ಲಿಕ್ಕೆ ಒಂದು ಉತ್ತಮವಾದ ಪರಿಸರನೇ ಇಲ್ಲ ಅಂದರೆ ನಾವು ಹೆಂಗಪ್ಪ ಬಾಳಬಹುದು? ಸ್ವಲ್ಪ ವಿಚಾರ ಮಾಡಿ. ಸೊ ಪ್ರಕೃತಿ ಸ್ವರೂಪ ಆದ ದೇವಿನೇ ಪ್ರಕೃತಿ. ಆ್ಯಕ್ಚುಲಿ ಸ್ವರೂಪ ಅಲ್ಲ, ದೇವಿನೇ ಪ್ರಕೃತಿ. ಈ ನವರಾತ್ರಿ ಒಂದೇ ರಿಕ್ವೆಸ್ಟು ಆ ದೇವಿ ಕಡೆ. ಆ್ಯಂಡ್ ವೇಣುಧ್ವನಿಯ ಕುಟುಂಬದ ಮಹಿಳೆಯರು ಯಾರ್ಯಾರು ದೇವಿಯ ವಾರ ಈ ಒಂದು ನವರಾತ್ರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ, ಅವರೆಲ್ಲರಿಗೂ ಅವರ ಪ್ರಾರ್ಥನೆಯಲ್ಲಿ ಒಂದು ಚಿಕ್ಕದಾದಂಥ ಪ್ರಾರ್ಥನೆಯನ್ನು ದಯವಿಟ್ಟು ಹಾಕಿ ಅಂತ ಹೇಳ್ತಾ, ವಿಚ್ ಇಸ್ ಪ್ರಕೃತಿಗೆ ಸ್ವಲ್ಪ ಕರುಣೆ ತೋರಿಸು, ನಮ್ಮ ಪರಿಸರ ಸುಧಾರಿಸು, ಆ ದೇವಿ ಕಡೆ ಬೇಡ್ಕೋತಾ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ. ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ಪು. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕೇಳಿ ಮಜಾ ಮಾಡಿ.

ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಇನ್ನು ಮುಗ್ದಿಲ್ಲ, ಬರುತ್ತೆ ಉತ್ತಮ ಗೀತೆಗಳು. ಎಸ್, ಕಾರ್ಯಕ್ರಮ ನಂದು ಅಂದರೆ ಮುಗಿಸೋ ಸಮಯ ಬಂದಿದೆ. ತಮ್ಮ ಬಹುಮೂಲ್ಯ ಸಮಯ ಇಲ್ಲಿಯವರೆಗೆ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ವದೆ. ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯ್ ಪಾಜಿನ ಕಿ ಗಾಂವ್ ತೆರೆ ಬಾಬಾ, ಜೋ ಭೀ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ ಇಷ್ಟೇ ಇರ್ಬೋದು ಜೀವನ. ಮತ್ತಿನ್ಯಾಕೆ

ಅಂದ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ರೈಟ್ ನೌ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡಿ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡ ಅವ್ರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ್ ವೀರ್ಕಡಿಯವರು ಭಾರತೀಯ ಮೌಲ್ಯಗಳು ಮತ್ತು ಏಕಾತ್ಮ ಮಾನವೀಯತೆಯ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಪ್ರಬುದ್ಧ ಭಾರತದ ಎಲ್ಲ ಪ್ರಬುದ್ಧ ಭಾರತೀಯ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿವಸದ ಏಕಾತ್ಮ ಮಾನವತಾವಾದದ ಹಿನ್ನೆಲೆಯಲ್ಲಿ ಶಿಕ್ಷಣದ ಕುರಿತಾದ ಚಿಂತನೆಯನ್ನು ಈ ಚಿತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಪ್ರಜ್ಞೆ ಅದು ಎಂಥದ್ದು ಅಂತಂದರೆ, ಅದು ಸ್ಮೃತಿ ಮತ್ತು ಅನುಭವಗಳ ಮಿಶ್ರಣ. ಸ್ಮೃತಿ ಅಂತಂದರೆ ನಮ್ಮ ಕನ್ನಡದ ಹೆಸರು ನೆನಪು ಅಂತ ನಾವು ಹೇಳ್ಕೊಳ್ತೇವೆ. ಸ್ಮೃತಿ, ನೆನಪು ಕಳೆದುಕೊಂಡ ಮನುಷ್ಯ ಅವನು ಯಾವ ಪ್ರಯೋಜನಕ್ಕೂ ಬರಲಾರ, ಅಥವಾ ನೆನಪಿನಲ್ಲೇ ಬದುಕುವ ಮನುಷ್ಯನು ಯಾವ ಪ್ರಯೋಜನಕ್ಕೂ ಬರಲಾರ. ಹಾಗಾಗಿ ನೆನಪೂ ಬೇಕು, ಅನುಭವವೂ ಇರಬೇಕು. ನೆನಪು ಅನುಭವದೊಂದಿಗೆ ಸೇರಿದರೆ, ನನ್ನ ಅನುಭೂತಿಯ ಜೊತೆಗೆ ನೆನಪು ಸೇರಿದರೆ, ಅಥವಾ ನೆನಪಿನ ಹದವಾದ ಮಿಶ್ರಣ ನನ್ನ ಅನುಭವದ ಜೊತೆಗಾದರೆ, ನನ್ನ ಅನುಭವವೂ ಚೆನ್ನಾಗಿರ್ತದೆ ಮತ್ತು ನನ್ನ ನೆನಪು ಕೂಡ ಒಂದು ಅರ್ಥವನ್ನು ಪಡಿತದೆ. ದೇರ್ಫೋರ್ ದ ಐಡಿಯಾ ಆಫ್ ಇಂಡಿಯನ್ ಪ್ರಜ್ಞಾ ಈಸ್ ಇಟ್ ಕಮ್ಸ್ ಫ್ರಮ್ ದ ಸ್ಮೃತೀಸ್. ನಾವು ಸ್ಮೃತಿ ಅಂತ ಕರೆಯೋದು ನಮ್ಮ ಶಾಸ್ತ್ರಗಳನ್ನು. ನಮ್ಮ ಪ್ರಾಚೀನ ಭಾರತದ ಶಾಸ್ತ್ರಗಳನ್ನು ಸ್ಮೃತಿ ಅನ್ನೋ ಹೆಸರಲ್ಲಿ ಕರಿತೀವಿ ನಾವು. ಸ್ಮೃತಿ, ಶ್ರುತಿ, ಸ್ಮೃತಿ ಅಂತ ನೀವು ಕೇಳಿರ್ಬೋದು. ಶ್ರುತಿ ಅಂತಂದರೆ ಅದು ಅನಾದಿ ಕಾಲದ ಪ್ರಾಕೃತಿಕ ಪ್ರಿನ್ಸಿಪಲ್ಸ್ ಅಂತ ಏನು ಹೇಳ್ತೇವೆ, ತತ್ವಗಳು, ಅದನ್ನು ಹೇಳತಕ್ಕಂಥದ್ದು ಶ್ರುತಿ. ಅದು ಅಪೌರುಷೇಯ, ಯಾವ ವ್ಯಕ್ತಿಯೂ ಅದರ ಹಿಂದೆ ಇಲ್ಲ, ಅದು ಪ್ರಕೃತಿಯದ್ದಷ್ಟೇ, ಅದು ನಿತ್ಯ ನೂತನವಾದದ್ದು. ಅದರ ಹಿನ್ನೆಲೆಯೊಳಗೆ ಮೂಡಿ ಬಂದಿರತಕ್ಕಂಥ ಸನಾತನವನ್ನು ಪ್ರತಿಪಾದಿಸುವ ಎಲ್ಲ ಅಂಶಗಳು ಕೂಡ ಸ್ಮೃತಿ ಆಗ್ತದೆ. ಅಂದರೆ ನಾವು ವಿ ಡೋಂಟ್ ಇನ್ವೆಂಟ್ ದ ವೀಲ್ ಅಗೇನ್, ನಾವು ಸ್ಮೃತಿಯನ್ನು ಆಧರಿಸಿ ನನ್ನ ಅನುಭವವನ್ನು ಸೇರಿಸ್ಕೊಂಡು ಹೋಗ್ತೇವೆ. ಇದಕ್ಕೆ ನಾವು ಪರಂಪರೆ ಅಂತ ಕರಿತೇವೆ. ನಮ್ಮ ಭಾರತೀಯ ಪ್ರಜ್ಞೆ ಪರಂಪರಾಶ್ರಿತವಾದ ಪ್ರಜ್ಞೆ. ನನ್ನ ಸಂಗೀತ ಇರ್ಬೋದು, ನನ್ನ ಇತಿಹಾಸ ಇರ್ಬೋದು, ಅಥವಾ ನನ್ನ ಎಲ್ಲ ಬಗೆಯ ಚಿಂತನೆಗಳಿರ್ಬೋದು, ಅದೆಲ್ಲವೂ ಕೂಡ ಪರಂಪರೆಯ ಜೊತೆಗೆ ಸೇರಿಕೊಂಡಿದೆ. ಈ ಕಲ್ಚರ್ ಅನ್ನೋ ಮಾತನ್ನು ಹೇಳ್ತೀವಲ್ಲ ನಾವು, ಕಲ್ಚರ್ ಅನ್ನೋ ಶಬ್ದ ಇವತ್ತು ಬೇರೆ ಬೇರೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಕನೋಟೇಷನ್. ವಿ ನೀಡ್ ಟು ಗಿವ್ ಎ ಮೀನಿಂಗ್ ಟು ಇಟ್. ಕಲ್ಚರ್ಗೆ ನಾವು ಮೀನಿಂಗ್ ಕೊಡಬೇಕಾಗಿದೆ. ಇವತ್ತು ಕಲ್ಚರ್ ಮೀನಿಂಗ್ ಲೆಸ್ ಆಗಿ ಹೋಗಿದೆ. ಇವತ್ತು ಕಲ್ಚರ್ ಬಗ್ಗೆ ಅಥವಾ ಇನ್ನೊಂದು ಶಬ್ದ ಇದೆ, ಕಲ್ಟ್ ಅನ್ನೋ ಶಬ್ದ ಇದೆ, ಅದರ ಅರ್ಧ ಭಾಗ ತುಂಡು ಮಾಡಿದ್ದ ಶಬ್ದ. ಆ ಕಲ್ಟ್ಗೊಂದು ಇನ್ನೊಂದು ಅರ್ಥ ಇದೆ, ಕಲ್ಚರ್ಗೆ ಇನ್ನೊಂದು ಅರ್ಥ ಬಂದಿದೆ. ಹಾಗೆ ಕಲ್ಚರ್ಗೂ ಮೀನಿಂಗ್ ಕೊಡಬೇಕಾದ ಪ್ರಸಂಗ ಬಂದಾಗ ನಾವು ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಅಂತ ನಮ್ಮ ಸ್ಮೃತಿಯ ಹಿನ್ನೆಲೆ ಒಳಗಡೆ. ಇವತ್ತು ಎಲ್ಲ ನಮ್ಮ ಅನರ್ಥಗಳಿಗೆ ಮುಖ್ಯ ಕಾರಣವಾದದ್ದು, ನಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳೋಕ್ಕೆ ಕಾರಣವಾಗಿರ್ತಕ್ಕಂಥದ್ದು ವಿಸ್ಮೃತಿ. ಯಾಕೆಂದರೆ ನಾವು ಸ್ಮೃತಿ ಕಳ್ಕೊಂಡಿದ್ದೇವೆ, ವಿ ಡೋಂಟ್ ಹ್ಯಾವ್ ಎನಿ ಕನೆಕ್ಟ್. ಯಾಕೆಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಒಳಗಡೆ, ಈ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ನಾವು, ಈ ಸಿಸ್ಟಮ್ ನಮ್ಮನ್ನು ಒಂದು ರೀತಿಯಾಗಿ ಕೆಲವು ಅಂಶಗಳನ್ನು ನಮ್ಮ ದೂರ ಇಟ್ಟಿದೆ. ಅದು ನಮ್ಮ ಸ್ಮೃತಿಯಿಂದ ನಮ್ಮನ್ನು ದೂರ ಮಾಡಿದೆ. ನಾವು ವಿಸ್ಮೃತಿಗೊಳಗಾಗಿದ್ದೇವೆ. ಈ ವಿಸ್ಮೃತಿಗೆ ಒಳಗಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇಟ್ಟುಕೊಂಡ್ರೆ ಪ್ರಾಯಶಃ ನಾವು ನಮ್ಮ ಭಾರತೀಯ ಅಸ್ಮಿತೆಯನ್ನು ಕಳೆದುಕೊಳ್ತೇವೆ ಅನ್ನೋ ಎಚ್ಚರ ನಮಗೆ ಬಂದಿದೆ ಇವತ್ತು. ಹೀಗಾಗಿ ಈ ಯುಗವನ್ನು ನಾವು, ಈ ಶಿಕ್ಷಣ ಯುಗವನ್ನು ನಾನು ಭಾರತೀಯ ಪ್ರತ್ಯಯ ಯುಗ ಅಂತ ಕರಿತೀನಿ ನಾನು ಇದನ್ನು. ಅಂದರೆ ಭಾರತೀಯ ಪ್ರತ್ಯಯ ಅನ್ನೋದು ಜಾಗೃತವಾಗಿರ್ತಕ್ಕಂಥ ಯುಗದಲ್ಲಿ ನಾವಿದ್ದೇವೆ. ವಿ ಆರ್ ಸೋ ಫಾರ್ಚುನೇಟ್, ಮೋಸ್ಟ್ ಪ್ರಾಬ್ಲಿ ದ ಯಂಗ್ ಫ್ರೆಟರ್ನಿಟಿ ಈಸ್ ಸೋ ಫಾರ್ಚುನೇಟ್, ದೇ ಆರ್ ಲಿವಿಂಗ್ ಇನ್ ಎನ್ ಏಜ್ ವೇರ್ ದಿಸ್ ಕನ್ಫ್ಲೂಯೆನ್ಸ್ ಈಸ್ ಹ್ಯಾಪನಿಂಗ್. ದಿಸ್ ನ್ಯೂ ಏಜ್ ಈಸ್ ಅಂಡರ್ ಡೆವಲಪ್ಮೆಂಟ್. ನಮ್ಮ ಕಣ್ಣೆದುರಿಗೆ ಒಂದು ಹೊಸ ವಿಕಾಸದ ಮಾರ್ಗದಲ್ಲಿ ನಾವಿದ್ದೇವೆ. ಆದ್ದರಿಂದ ಇದನ್ನು ಕೇವಲ ಭಾರತೀಯ ಶಿಕ್ಷಾ ನೀತಿ, ಅದನ್ನು ಸ್ವೀಕರಿಸುವ ಬಗ್ಗೆ, ಅದರಲ್ಲಿರುವ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ, ಕಂಟೆಂಟ್ ಚೇಂಜ್ ಬಗ್ಗೆ ಮಾತನಾಡಿದರೆ ಪ್ರಾಯಶಃ ನಾವು ಮೂರ್ಖರಾಗ್ತೇವೆ. ಇಟ್ ಈಸ್ ನಾಟ್ ಟು ಚೇಂಜ್ ದ ಕಂಟೆಂಟ್. ಕಂಟೆಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ನಮ್ಮ ಗೋಲ್ ಅಲ್ಲ. ಮುಖ್ಯವಾಗಿ ಕಂಟೆಂಟಿಗೆ ಬೆಲೆ ಬರತಕ್ಕಂಥದ್ದು ಕಾಂಟೆಕ್ಸ್ಟ್ನಲ್ಲಿ. ಸೊ ಕಾಂಟೆಕ್ಸ್ಟ್ನಲ್ಲಿ ಕಂಟೆಂಟಿಗೆ ಬೆಲೆ ಇದೆ. ನೀವು ಎಷ್ಟೇ ಕಂಟೆಂಟ್ ಅಂತಂದರೂ ಕೂಡ ಕಾಂಟೆಕ್ಸ್ಟೇ ಇಲ್ಲ ಅಂತದ್ದು ಅದು ವ್ಯರ್ಥ ಅದು. ಹೀಗಾಗಿ ಭಾರತೀಯ ಪ್ರಾಚೀನ ವಿದ್ಯೆಗಳ, ಅಥವಾ ನಾನು ಅದನ್ನು ಸ್ಮೃತಿ ಅನ್ನೋ ಹೆಸರು ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ, ಸ್ಮೃತಿ ಮತ್ತು ಅನುಭವ. ನಾವು ಅನುಭವವನ್ನು ಕಳೆದುಕೊಂಡು ಕೇವಲ ಸ್ಮೃತಿಯ ಬಗ್ಗೆ ಮಾತನಾಡಿದ್ದೀವಿ. ಮತ್ತು IKS ಕುರಿತಾಗಿ ಮಾತನಾಡುವ ಪ್ರಸಂಗದಲ್ಲೆಲ್ಲ ಜನಗಳು ಹೇಳ್ತಾರೆ, ವಿ ಶುಡ್ ಬ್ರಿಂಗ್ ಆಲ್ ಅವರ್ ಏನ್ಷಿಯಂಟ್ ಇಂಡಿಯನ್ ನಾಲೆಜ್ ಆ್ಯಂಡ್ ವಿಸ್ಡಮ್ ಇನ್ ದ ಕರೆಂಟ್ ಎಜುಕೇಷನ್ ಸಿಸ್ಟಮ್, ನಾವು ವಿಲ್ ಬ್ರಿಂಗ್ ಅನದರ್ ವಿಲ್ ಆ್ಯಡ್ ಅನದರ್ ಯೂನಿಟ್, ಒಂದು ಯೂನಿಟನ್ನು ಸೇರಿಸ್ಬೋಣ ಎಲ್ಲ ಬಂದುಬಿಡ್ತದೆ ಅಂತ. ನೆವರ್ ಇಟ್ ಹ್ಯಾಪನ್ಸ್. ಅದು ಎಣ್ಣೆ ಮತ್ತು ನೀರಿನ ಹಾಗೆ ಸೇರ್ಕೊಂಡ್ಬಿಡುತ್ತಷ್ಟೆ. ಅದು ಎಣ್ಣೆ ಆದರೂ ತೆಗಿಬೇಕು, ನೀರಾದರೂ ತೆಗಿಬೇಕು. ಎರಡು ಒಟ್ಟಿಗೆ ಹೋಗೋದೇ ಇಲ್ಲ. ಆದ್ದರಿಂದ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕುಳಿತುಕೊಂಡಿರ್ತಕ್ಕಂಥ ಇಷ್ಟೆಲ್ಲ ಹಿರಿಯರ ನಡುವೆ ನಾನು ಹೇಳೋದಿಷ್ಟೇ, ಸ್ಮೃತಿಯನ್ನು ಕಳೆದುಕೊಂಡು ನಾವು ಏನು ಅಪರಾಧ ಮಾಡಿದ್ದೇವೆ ಅಂತ ತಿಳಿದುಕೊಂಡಿದ್ದೇವೆ ಇವತ್ತು. ಇದಕ್ಕೆ ಕಾರಣ ಮೂಲಭೂತವಾದ ಎಜುಕೇಷನ್ ಸಿಸ್ಟಮ್. ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಇಟ್ ಅವಾಯ್ಡ್ ಸೋ ಮೆನಿ ಅದರ್ ಥಿಂಗ್ಸ್, ಅದು ಕಂಟ್ರೋಲ್ ಮಾಡ್ತಾ ಇರ್ತದೆ. ಸಿಸ್ಟಮ್ನ ಶಬ್ದ ಇವತ್ತು ಕಂಪ್ಯೂಟರ್ ಸೈನ್ಸ್ನ ಎಲ್ಲರಿಗೂ ಗೊತ್ತಿದೆ. ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ. ಸಿಸ್ಟಮ್ ಇರೋದೇ ಕಂಟ್ರೋಲ್ ಮಾಡಲಿಕ್ಕೆ, ಅದರಲ್ಲಿ ಫ್ರೀಡಮ್ ಇಲ್ಲ. ನಮ್ಮ ಪರಂಪರೆ ಆ ಫ್ರೀಡಮನ್ನು ಕೊಡುತ್ತೆ. ನಮ್ಮ ಎಜುಕೇಷನ್ ಸಿಸ್ಟಮ್ನೊಳಗಿರಬಾರ್ದು, ಇದೊಂದು ಪರಂಪರೆ ಒಳಗಿರಬೇಕು. ನನ್ನ ಶಿಕ್ಷಣ ಪರಂಪರೆ ಇದೆ ನನಗೊಂದು, ಈ ಪರಂಪರೆಯನ್ನು ನಾನು ಮುಂದುವರೆಸಿದರೆ ಅದರಲ್ಲಿ ನನಗೆ ಸ್ವಾತಂತ್ರ್ಯವೂ ಇದೆ ಮತ್ತು ಅದರಲ್ಲಿ ನನ್ನ ಸ್ಮೃತಿಯ ಬಲವೂ ಇದೆ. ಅದನ್ನೇ ಇದನ್ನು ಪರಂಪರೆ ಅಂತ ಕರೀತಾರೆ. ಇದು ಮತ್ತೆ ಮತ್ತೆ ಮುಂದುವರಿತನೇ ಇರ್ತದೆ. ಇದು ಯಾವುದೂ ಇಲ್ಲಿ ಹಳೆಯದಲ್ಲ, ಯಾವುದೂ ಹೊಸದಲ್ಲ. ಇದು ಹಳೆಯದು ಏನ್ಷಿಯಂಟ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನೋ ಶಬ್ದವನ್ನೇ ತೆಗೆದುಹಾಕಬೇಕು. ಇಂಡಿಯನ್ ನಾಲೆಜ್ ಅಷ್ಟೇ ಇದು. ಇದು ಭಾರತೀಯ ಪ್ರಜ್ಞೆಗೆ ಮೂಲಭೂತವಾದ ಸ್ಮೃತಿ ನನ್ನ ಜೊತೆಗಿದೆ, ಅದು ನನ್ನ ಜೊತೆಗಿರಬೇಕು. ಅದು ಹಳೆಯದೋ ಹೊಸದೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾಲೆಜ್ಗೆ ಹಳೆತನವೂ ಇಲ್ಲ, ಹೊಸತನವೂ ಇಲ್ಲ. ನಾಲೆಜ್ ಈಸ್ ನಾಲೆಜ್. ಆದರೆ ನಾವು ಎಂಥ ಒಂದು ಹಿಪ್ನೋಟಿಸಮ್ ಒಳಗಾಗಿದ್ದೇವೆ ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗದೇನೆ ಕೆಲವು, ನೋಡಿ, ಸಿಂಪಲ್ ವಿಷಯಗಳು. ನನಗೆ ಕೊರೋನಾ ಕಾಲದಲ್ಲಿ ನನಗೆ ಬರ್ತಾ ಇತ್ತು, ಕೈ ತೊಳ್ಕೊಂಡು ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಂಡ್ರೆ, ಸೋಪ್ ಹಾಕ್ಕೊಂಡು ಅಥವಾ ಕೈ ತೊಳ್ಕೊಂಡ್ಬಿಟ್ರೆ ನನ್ನ ಕೈ ಎಲ್ಲ ಇದು ಅದು ಬ್ಯಾಕ್ಟೀರಿಯಾಗೆಲ್ಲ ಸತ್ತೋಗುತ್ತೆ ಅಂತ ನಾನು ನೋಡಿದ್ದೀನ ಯಾರು. ಇಟ್ಸ್ ಜಸ್ಟ್ ಇಟ್ಸ್ ಎ ಬಿಲೀಫ್. ಯಾಕೆಂದರೆ ನನಗೆ ಯಾರೋ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಭಾರತವನ್ನು, ಭಾರತದ ಪರಂಪರೆಯನ್ನು ಪ್ರಶ್ನೆ ಮಾಡುವುದೇ ವೈಜ್ಞಾನಿಕ ಮನೋಧರ್ಮ ಅನ್ನುವ ಹೊಸ ಯುಗದಲ್ಲಿ ನಾವು ಹುಟ್ಟಿದ್ವಿ ನಾವೆಲ್ಲ. ಅಂದರೆ ಭಾರತವನ್ನು ಕ್ವಶನ್ ಮಾಡಬೇಕು, ಭಾರತವನ್ನು ನಿರಾಕರಿಸಬೇಕು ಅನ್ನುವ ಹಿನ್ನೆಲೆ ಒಳಗೆ ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಂಡ ಎಲ್ಲವನ್ನು ಪ್ರಶ್ನಿಸುವ ತಪ್ಪಲ್ಲ. ಭಾರತ ಯಾವಾಗಲೂ ಪ್ರಶ್ನೆಯಲ್ಲಿ ಹುಟ್ಟಿದ್ದು. ಭಾರತದ ಎಲ್ಲ ನಮ್ಮ ಪ್ರಾಚೀನ ಪರಂಪರೆಯ ಎಲ್ಲ ಗ್ರಂಥಗಳನ್ನು ನೋಡಿದರೆ ಈ ಪ್ರಶ್ನೆಗಳು ಆರಂಭ ಆಗುತ್ತೆ. ಮೊನ್ನೆ ವಿ ಹ್ಯಾವ್ ರಿಲೀಸ್ಡ್ ಒನ್ ವರ್ಕ್, ಮಹಾಸಲೀಲಂ ಅಂತ. ಅದನ್ನು ಬರೆದವರು, ಅದರ ಟ್ರಾನ್ಸ್ಲೇಷನ್ ಮಾಡಿದ್ದು ಪ್ರೊಫೆಸರ್ ಆರ್ ಎನ್ ಅಯ್ಯಂಗಾರ್. ಈಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಇನ್ ಇಂಡಿಯನ್ ಆಫ್ ಸೈನ್ಸ್. ಅದನ್ನು ರಿಲೀಸ್ ಮಾಡಿದವರು ಡಾಕ್ಟರ್ ಸೋಮನಾಥ್, ಇಸ್ರೋ ಅಧ್ಯಕ್ಷರು. ನಾನು ಆ ಸಭೆಯಲ್ಲಿದ್ದೆ. ದ ಹೋಲ್ ಬುಕ್ ಈಸ್ ಫುಲ್ ಆಫ್ ಕ್ವಶನ್ಸ್. 3800 BC ಈ ಪರ್ವತಗಳು ಹೇಗಾದವು, ಈ ನದಿಗಳು ಹೇಗೆ ಬಂದಿವೆ, ಈ ಮೋಡಗಳು ಎಲ್ಲಿಂದ ನೀರು ತರ್ತಾ ಇವೆ ಅನ್ನೋ ಕ್ವಶನಿಂದ ಆರಂಭ ಆಗಿ ಈ ಭೂಗೋಳದ ಪರಿಮಾಣ ಏನಂತ ಕ್ವಶನ್ ಮಾಡ್ಕೊಳ್ತಾರೆ. ಈ ಭೂಮಿಯ ಹಿಂದೆ ಯಾವುದಿದೆ, ಸೂರ್ಯಲ್ಲಿದ್ದಾನೆ, ಚಂದ್ರಲ್ಲಿದ್ದಾನೆ, ಇವ್ರು ಹೇಗೆ ತಿರುಗ್ತಾ ಇದ್ದಾರೆ ಅಂದರೆ, ಯಾವಾಗ ಪಾಶ್ಚಾತ್ಯ ಜಗತ್ತು ಇನ್ನು ತಮ್ಮನ್ನು ಕುರಿತಾಗಲ್ಲ ಏನು ಯೋಚನೆ ಮಾಡ್ತಾ ಇದ್ರು, ಅಂಥ ಕಾಲದಲ್ಲಿ ನಮ್ಮ ಭಾರತ ಅಂದರೆ ಭೂಮಿಯ ಹೊರಗಡೆ ಇರುವ ವಸ್ತುಗಳ ಕುರಿತಾಗಿ ಯೋಚನೆ ಮಾಡ್ತಾ ಇತ್ತು. ಇದು ಕ್ವಶನ್ ಫಾರ್ಮ್, ಅಂದರೆ ಪ್ರಶ್ನೆ ಹೇಗಿರಬೇಕು ಅನ್ನೋ ನಾವು ಕಲ್ತ್ಕೋಬೇಕಾಗಿದೆ. ಕೇವಲ ಒಂದು ಪರಂಪರೆಯನ್ನು ಇವ್ರು ಮಾಡಿ ಸರಿಯಲ್ಲ ಅನ್ನೋದಕ್ಕೆ ಪ್ರಶ್ನೆ ಮಾಡತಕ್ಕಂಥದ್ದು ಒಂದು ವೈಜ್ಞಾನಿಕ ಮನೋಧರ್ಮ. ಯಾಕೆಂದರೆ ನಮ್ಮ ಮನೋಧರ್ಮ ಏನಾಗಿದೆ ಅಂದರೆ, ಪಾಶ್ಚಾತ್ಯದ ಮೂಲದಿಂದ ಬಂದ ಎಲ್ಲವೂ ಕೂಡ ಅದು ಯೂನಿವರ್ಸಲ್ ಪ್ರಿನ್ಸಿಪಲ್ ಅನ್ನುವ ಒಂದು ಭ್ರಮೆ ಒಳಗೆ ಸಿಕ್ಕೊಂಡಿದ್ದೀವಿ ನಾವು. ಇದು ಯೂನಿವರ್ಸಲ್ ಅಂತ, ಅದು ಯಾಕೆ ಯೂನಿವರ್ಸಲ್ ಅಂತ ಯಾರು ಕ್ವಶನ್ ಮಾಡಲ್ಲ. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ಯೂನಿವರ್ಸಲ್. ಅದು ವೆಸ್ಟಲ್ಲಿ ಇರಲಿ, ಈಸ್ಟಲ್ಲಿ ಇರಲಿ, ಎಲ್ಲ ಕಡೆ ಇದ್ದ ಒಂದೇ. ಯಾಕಂದರೆ ಪ್ರಕೃತಿಯ ನಿಯಮಾವಳಿ ಅದನ್ನು ಯಾರೂ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದು ಈಸ್ಟಲ್ಲೂ ಅದೇ, ವೆಸ್ಟಲ್ಲೂ ಅದೇ. ಯಾಕಂದರೆ ಅದಕ್ಕೆ ಈಸ್ಟ್ ವೆಸ್ಟ್ ಇರೋದೇ ಇಲ್ಲ. ಹಾಗಾಗಿ ಜ್ಞಾನಕ್ಕೆ ಒಂದು ಈಸ್ಟ್ ವೆಸ್ಟ್ ಅನ್ನೋದಿಲ್ಲ. ಹಾಗಾಗಿ ಎಲ್ಲ ಜ್ಞಾನವೂ ವೆಸ್ಟರ್ನಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆಗೆ ಬಂದರೆ, ಇದು ಎಲ್ಲ ಜ್ಞಾನದ ಬೆಳಕೆಲ್ಲ ವೆಸ್ಟಿಂದ ಬರುತ್ತೆ ಅನ್ನೋ ಧರ್ಮವನ್ನು ಅನ್ನುವ ಕತ್ತಲೆ ಒಳಗೆ ನಾವು ಕೂತ್ಕೊಂಡಿದ್ವಿ. ಅದರಿಂದ ಹೊರಬರುವ ಒಂದು ಅವಕಾಶ ಇವತ್ತಿನ ಶಿಕ್ಷಾ ನೀತಿಯಲ್ಲಿ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾವು ಏಕಾತ್ಮ ಮಾನವತಾವಾದದ 4 lectures ಪ್ರಾಯಶಃ ಅದರ ಕುರಿತಾಗಿ ಹಿಂದೆ ಮಾತು ಬಂದಿರಬೇಕು. ಆದರೂ ಜಸ್ಟ್ ಐ ವಾಂಟ್ ಟು ಶೇರ್ ವಿತ್ ಯು ದ 4 lectures ವಿಚ್ ವರ್ ಡೆಲಿವರ್ಡ್ ಬೈ ಈ 4 ದೀನದಯಾಳ್ ಉಪಾಧ್ಯಾಯರು ಮಾಡಿರ್ತಕ್ಕಂಥ ಲೆಕ್ಚರ್ಗಳು. ಮೊದಲನೇದು ಕ್ರಿಟಿಕ್ ಆಫ್ ದ ವೆಸ್ಟ್. ನನ್ನೊಳಗೆ ಅದು ಯಾವಂದರೆ ಪಾಶ್ಚಾತ್ಯರನ್ನು ಪ್ರಶ್ನಿಸುವ ಪದ್ಧತಿ ಅಲ್ಲ, ಅದು ನನ್ನೊಳಗಿರುವ ಪಾಶ್ಚಾತ್ಯರನ್ನು ಪ್ರಶ್ನಿಸುವ ಪದ್ಧತಿ. ಇಟ್ಸ್ ವೆರಿ ಕ್ರೂಷಿಯಲ್. ಇದು ನಾವು ಪಾಶ್ಚಾತ್ಯ ವಿಮರ್ಶೆ ಅಂದರೆ ಪಾಶ್ಚಾತ್ಯ ವಿಮರ್ಶೆ ಮಾಡ್ತೀವಿ, ಮಾಡಲು ಅವಶ್ಯಕತೆ ಇಲ್ಲ. ಟುಡೇ ವಿ ಆರ್ ಲಿವಿಂಗ್ ಇನ್ ಎ ವರ್ಲ್ಡ್ ಆಫ್ ಡೈಕಾಟಮಿ. ಇವತ್ತು ಕೂಡ ಪ್ರಾಯಶಃ ಇವತ್ತೇನು ಯಾರು ನಡೀತಾ ಇದೆ, ಇದು ಮೆಕ್ಯಾಲೆ ಡಿಸೈನ್ ಒಂದು ಭಾಗ ಅಷ್ಟೇ. ಅಂದರೆ ಇದೊಂದು ಪ್ರೋಗ್ರಾಮ್ ಬರೆದಿದ್ದಾರೆ, ಆ ಪ್ರೋಗ್ರಾಮ್ ಒಳಗೆ ನಾನು ಒಂದು ಪಾತ್ರ, ನೀವು ಒಂದು ಪಾತ್ರ, ಇವೆಲ್ಲ ಗೇಮ್ ನಡೀತಾ ಇದೆ ಇನ್ನು. ಅಂದರೆ ಈ ಗೇಮ್ನಿಂದ ಹೊರಗೆ ಬಂದಿಲ್ಲ ನಾವಿನ್ನು. ಅಕಸ್ಮಾತ್ ಭಾರತದೊಳಗೆ ಇಂಥ ಶಿಕ್ಷಾ ನೀತಿ ಬಂದಿದ್ದು ಕೂಡ, ಈ ಶಿಕ್ಷಾ ನೀತಿ ಕುರಿತಾದ ಚರ್ಚೆಯೂ ಕೂಡ ಅದು ಅದರದೇ ಒಂದು ಪಾರ್ಟ್ ಅಷ್ಟೇ. ತುಂಬ ಗಂಭೀರವಾದ ಯೋಚನೆ ಮಾಡಬೇಕು ನಾವು ಇದನ್ನು. ಇಟ್ಸ್ ಆಲ್ ಗೇಮ್. ಅಂದರೆ ಇದ್ರ ಹೊರಗೆ ಹೋಗಿ ವಿಚಾರ ಮಾಡುವಷ್ಟು ಶಕ್ತಿ ನಾವಿನ್ನೂ ಪಡ್ಕೊಂಡಿಲ್ಲ, ಇದ್ರ ಒಳಗೆ ಇದ್ದೀವಿ ನಾವು. ವಿ ಆರ್ ಲಿವಿಂಗ್ ಇನ್ ಎ ಡೈಕಾಟಮಿ. ಹೇಗೆ ಅಂದರೆ, ನಮ್ಮ ನಿಮ್ಮೆಲ್ಲರ ಎಲ್ಲರ ಅನುಭವ ಇದು, ಭಾರತದೊಳಗೆ 2 jagatts, ಒಂದು ಇಂಡಿಯಾ ಇದೆ, ಒಂದು ಭಾರತ ಇದೆ. ಮನೆ ಒಳಗೆ ಬಂದರೆ ಭಾರತ ಇರ್ತದೆ, ಮನೆ ಒಳಗಿಂದ ಹೊರಗೆ ಹೋದ ತಕ್ಷಣ ಇಂಡಿಯಾ ಸೃಷ್ಟಿ ಆಗುತ್ತೆ ಅಲ್ವಾ? ನಮ್ಮ ಅನುಭವಗಳೇ ಹಾಗಲ್ವಾ? ಇಂಡಿಯಾದ್ರೆ ಹೊರಟೋಗ್ತೀವಿ ನಾವು. ಅಂದರೆ ಎಷ್ಟು ಬೇಗ ವರ್ಡ್ ಸ್ವಿಚ್ ಮಾಡ್ತೀವಿ ಅಂದರೆ, ನಾವು ಒಂದು ಕಡೆ ಈಗ ನಮ್ಮಲ್ಲಿ ದೇವಸ್ಥಾನದವರೆಗೆ ಹೋದ ತಕ್ಷಣ ಭಾರತೀಯನಾಗ್ಬಿಡ್ತೇವೆ,
2: ಹಿಂದೂ ಆಗ್ಬಿಡ್ತೇವೆ, ದೇವಸ್ಥಾನ ಹೊರಗೆ ಬಂದ ತಕ್ಷಣ ಸೆಕ್ಯುಲರ್ ಆಗಿಬಿಡ್ತೇವೆ ನಾವು. ಎಷ್ಟು ಸುಲಭವಾಗಿ ಸ್ವಿಚ್ ಓವರ್ ಮಾಡ್ತಕ್ಕಂಥ ಸಾಮರ್ಥ್ಯ, ಇಷ್ಟು ಬೇಗ ಸ್ವಿಚ್ ಓವರ್ ಮಾಡೋಂಥ ಸಾಮರ್ಥ್ಯ ಯಾರಿಗೂ ಇಲ್ಲ, ಇದು ಇಂಡಿಯನ್ಸಿಗೆ ಮಾತ್ರ ಇರ್ತದೆ. ಇದು ನಮ್ಮ ದ್ವಂದ್ವದ ಜಗತ್ತನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ದೇವಸ್ಥಾನ ಒಳಗೆ ಹೋದ ತಕ್ಷಣ ಹಿಂದೂ, ಹೊರಗೆ ಬಂದ ತಕ್ಷಣ ಅವನು ಸೆಕ್ಯುಲರ್ ಆಗ್ತಾನೆ. ಇದು ಹೇಗೆ ಸಾಧ್ಯ? ಇಂಥ ಜಗತ್ತಿನಲ್ಲಿ ಬದುಕುವವನಿಗೆ ಏನು ಮಿಸ್ಸಿಂಗ್ ಪಾಯಿಂಟ್ ಅನ್ನೋದನ್ನು ಈ ಕ್ರಿಟಿಕ್ ಆಫ್ ವೆಸ್ಟ್ನಲ್ಲಿ ದೀನದಯಾಳ್ ಉಪಾಧ್ಯಾಯರು ನಮ್ಮ ಎದುರಿಗಿಡ್ತಾರೆ. ಅಂದರೆ ಪ್ರಿನ್ಸಿಪಲ್ ಅಂದರೆ ಮೂಲಭೂತವಾದ ಒಂದು ವೈಜ್ಞಾನಿಕ ಚಿಂತನೆ, ಅದು ವೈಜ್ಞಾನಿಕ ಮನೋಧರ್ಮ ತಪ್ಪಲ್ಲ, ಆದರೆ ವೈಜ್ಞಾನಿಕ ಮನೋಧರ್ಮದ ಹಿನ್ನೆಲೆ ಒಳಗಡೆ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋದು ತಪ್ಪು. ಈಗ ಮಾಡಬೇಕಾದಿಷ್ಟೇ ಈ ಪ್ರಶ್ನೆಯನ್ನು ಜಿಜ್ಞಾಸೆಯಾಗಿ ಪರಿವರ್ತಿಸಿಕೊಳ್ಳೋದು. ವಿ ನೀಡ್ ಟು ನೋ ಹೌ ಟು ಎನ್ಕ್ವೈರ್, ಹೌ ಟು ಮೇಕ್ ದ ಎನ್ಕ್ವೈರಿ, ನಾಟ್ ದ ಕ್ವಶನಿಂಗ್. ಈ ಎರಡು ಕ್ವಶನ್ ಅನ್ನೋದನ್ನು, ಎನ್ಕ್ವೈರಿ ಅನ್ನೋದನ್ನು ನಾನು ಎರಡು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ. ಪ್ರಶ್ನಿಸುವುದಲ್ಲ, ಪ್ರಶ್ನೆಯಲ್ಲಿ ಹಿನ್ನೆಲೆ ಒಳಗೆ ನಿರಾಕರಣೆ ಇರ್ತದೆ. ಯು ಆರ್ ರಿಜೆಕ್ಟಿಂಗ್ ದ ಅದರ್ ಪರ್ಸನ್. ಇದು ಪ್ರಶ್ನೆ ಮಾಡಿದ್ರೆ ನಾನು ಪ್ರಶ್ನಿಸ್ತೇನೆ ಅಂದರೆ ನಾನು ನಿರಾಕರಣೆ ಮಾಡ್ತೇನೆ ಅಂತ ಅರ್ಥ. ಐ ಡೋಂಟ್ ಕೇರ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ಯುವರ್ ವ್ಯೂ ಅಂತ ಅರ್ಥ ಅದಕ್ಕೆ. ಇಫ್ ಐ ಆಮ್ ಮೇಕಿಂಗ್ ಎನ್ ಎನ್ಕ್ವೈರಿ ಮೀನ್ಸ್ ಐ ವಾಂಟ್ ಟು ನೋ. ಇವತ್ತು ನನ್ನ ಶಿಕ್ಷಾ ನೀತಿಯಲ್ಲಿ, ನನ್ನ ಶಿಕ್ಷಾ ಧರ್ಮದಲ್ಲಿ ಮಾಡಬೇಕಾದೇನು ಅಂದರೆ ಪ್ರಶ್ನಿಸುವುದಲ್ಲ, ಜಿಜ್ಞಾಸಿಸುವುದು. ಈ ಪ್ಯಾರಡೈಮ್ ಶಿಫ್ಟ್ ಆಗೋ ತನಕ ನಾವು ವಾಸ್ತವಿಕವಾಗಿ ಭಾರತೀಯ ಶಿಕ್ಷಾ ಪರಂಪರೆಯನ್ನ ಇಲ್ಲಿ ತರಲಿಕ್ಕಾಗಲ್ಲ. ಅದರಿಂದ ಪ್ರಶ್ನೆಯಿಂದ ಜಿಜ್ಞಾಸೆಯ ದಿಕ್ಕಿನ ಕಡೆಗೆ ಹೋಗತಕ್ಕಂಥ ಈ ಯೋಚನಾ ಲಹರಿ ಇದೆಯಲ್ಲ, ಇದು ಏಕಾತ್ಮತಾ ಮನೋವಾದದ ಮೊದಲನೆಯ ಹೆಜ್ಜೆ. ಇದು ಶಿಕ್ಷಾ ನೀತಿಯಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ. ಭಾರತೀಯ ಪರಂಪರೆಯನ್ನು ಕುರಿತಾದ ಒಂದು ಜಿಜ್ಞಾಸೆಯನ್ನು ಹುಟ್ಟಿಸಬೇಕಾದ ಕರ್ತವ್ಯ ನಮ್ಮ ಶಿಕ್ಷಕರದ್ದಿದೆ. ಇದು ಶಿಕ್ಷಾ ನೀತಿಯ ಮೊದಲನೇ ಸೂತ್ರ ಇದು. ಹಾಗೆಯೇ ಇವತ್ತು ನೋಡಿ, ನಮ್ಮ ಸೋಷಲ್ ಬೇಕಾದಷ್ಟು ನಮ್ಮ ಹ್ಯೂಮನ್ ಸೈನ್ಸಸ್ಗಳಲ್ಲಿ ನಮ್ಮ ಭಾಷೆ ಕುರಿತಾಗಿರ್ಬೋದು, ನಮ್ಮ ಸಮಾಜ ಧರ್ಮಗಳ ಕುರಿತಾಗಿರ್ಬೋದು, ನಮ್ಮ ಮನೋಧರ್ಮದ ಕುರಿತಾಗಿರ್ಬೋದು, ಭಾರತೀಯ ಆಧಾರಿತ ಚಿಂತನೆಗಳು ಇದು ಇರ್ರೆಲೆವೆಂಟ್ ಅನ್ನುವ ಒಂದು ಮನೋಧರ್ಮ ಬೆಳೆಸ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ವೆಸ್ಟ್ನಲ್ಲಿ ಕಂಡುಹಿಡಿದ ಎಲ್ಲ ಸೋಷಲ್ ಸೈನ್ಸಿನ ಪ್ರಿನ್ಸಿಪಲ್ಗಳು ಯೂನಿವರ್ಸಲ್ ಅಂತಲೂ ಭ್ರಮೆಯಲ್ಲಿದ್ದೇವೆ ನಾವು. ಈ ಭ್ರಮೆಯಿಂದ ಹೊರಬರುವವರೆಗೆ, ಅಲ್ಲಿಯವರೆಗೆ ನಾವು ಈ ಪಾಶ್ಚಾತ್ಯ ಮನೋಧರ್ಮವನ್ನು ಕ್ವಶನ್ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ, ಇದರಲ್ಲಿ ಒಂದು ಬಹಳ ಗೂಢವಾದ ತತ್ವ ಇದೆ. ಭಾರತೀಯ, ನಾವು ವೆಸ್ಟರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಒಪ್ಪಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ವೆಸ್ಟ್ ಅಲ್ವೇ ಅಲ್ಲ, ಅದು ವೆಸ್ಟು ಇಷ್ಟಕ್ಕೆ ಅದಕ್ಕೆ ಮೀನಿಂಗೇ ಇಲ್ಲ ಅದರಲ್ಲಿ. ಆದರೆ ಅದರ ಜೊತೆಗೆ ನಮಗೆ ಸೇರಿಕೊಂಡು ನೋಡಿ, ಈಗ ನಾವೊಂದು ನೀರಿನ ಒಳ್ಳೆ ಶುದ್ಧವಾದ ನೀರಿನ ಬಾಟಲ್, ಪಾಪ ಇವತ್ತು ಒಳ್ಳೆ ಚೆನ್ನಾಗಿದೆ, ಇವತ್ತು ತಾಮ್ರದ ತಟ್ಟೆ ಇದರಲ್ಲಿ ನೀರಿಟ್ಟಿದ್ದಾರೆ. ಇಲ್ಲಿ ನಮಗೆ ಎಂಥ ಡೌಟ್ ಬರುತ್ತೆ ಅಂದರೆ ನಮಗೆ ಈ ನೀರು ಕುಡಿಯಲ್ಲ ಜನಗಳು, ಯಾಕೆ ಈ ನೀರು ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ ಅಂತ. ಅದು ಪ್ಯಾಕ್ ಆಗಿದ್ದ ನೀರು ಕುಡಿತಾರೆ, ಅದ್ರ ಮೇಲೆ ಬಾಟ್ಲ್ ಹಾಕ್ಬಿಟ್ರೆ, ಬೂಚ್ ಹಾಕಿ ಗಟ್ಟಿ ಮಾಡಿಬಿಟ್ರೆ ಅದನ್ನು ನಾವು ಅದು ನೀರು ಕುಡಿತೇವೆ ನಾವು, ಯಾಕೆಂದರೆ ನಮ್ಮಲ್ಲಿ ಅದು ಟ್ರಸ್ಟ್ ಡೆವಲಪ್ ಆಗಿದೆ ನಮಗೆ. ಅದು ಎಲ್ಲಿಂದ ಬಂದದ್ದು ಕ್ವಶನ್ ಮಾಡಲ್ಲ ನೋಡಿ, ಇದು ಸೈಂಟಿಫಿಕ್ ಮನೋಧರ್ಮ ನಮ್ಮದು. ಅದು ಎಲ್ಲಿಂದ ಬಂದದ್ದು ಕ್ವಶನ್ ಮಾಡಲ್ಲ, ಆದರೆ ತಾಮ್ರದ್ದನ್ನು ಕ್ವಶನ್ ಮಾಡ್ತೀವಿ ನಾವು. ಅಂದರೆ ನಮ್ಮ ಟ್ರಸ್ಟಿನ ಮೂಲ ಎಲ್ಲಿ ಹೊರಟೋಗಿದೆ ಅಂತಂದರೆ, ಇದರ ಹಿನ್ನೆಲೆ ಒಳಗಡೆ ನಾವು ಮಾಡಬೇಕಾದ್ದೇನು ಅಂತಂದರೆ, ನಾವು ಪ್ಯಾಕೇಜ್ ನಮ್ಮ ಜೊತೆಗೆ ಅದು ಪ್ಲಾಸ್ಟಿಕ್ಕು ಬರ್ತಾ ಇದೆ ಅಂತ ನೋಡ್ತಾ ಇಲ್ಲ ನಾವು. ಅಂದರೆ ನೀರಿನ ಜೊತೆಗೆ ಶುದ್ಧ ನೀರು ಅಂತ ಅಂದ್ಕೊಳ್ತೀವಲ್ಲ, ಅದರ ಜೊತೆಗೆ ನಮ್ಮ ಏನೊಂದು ಬೇರೆ ಅಂತ. ಹಾಗೆ ಪಾಶ್ಚಾತ್ಯ ಶಿಕ್ಷಣದ ಎಲ್ಲ ಅಂಗಗಳ ಜೊತೆಗೆ ಕೆಲವು ಕಸಗಳು ಬರ್ತಾ ಇವೆ. ಅದು ಯಾವುದು ಅಂದರೆ ಒಂದು ಜೀವನ ದೃಷ್ಟಿ, ಜೀವನ ಮನೋಧರ್ಮಗಳು, ಜೀವನವನ್ನು ಹೇಗೆ ನೋಡಬೇಕು ಅನ್ನೋ ಮನೋಧರ್ಮವನ್ನು ಕೂಡ ನಾವು ಪಾಶ್ಚಾತ್ಯದಿಂದ ಎಲ್ಲರೂ ಪಡಿತಾ ಇದ್ದೇವೆ. ಇದು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ್ದು. ಇದನ್ನು ಏಕಾತ್ಮತಾ ಮಾನವತಾವಾದದ ಮೊದಲನೇ ಸೂತ್ರವಾಗಿ ಈ ಚರ್ಚೆಯನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿವೆ ಈ ಲೇಖನಗಳು, ಭಾಳ ಚೆನ್ನಾಗಿವೆ, ಈ ಎಲ್ಲರೂ ಓದಬೇಕು ಇದನ್ನು. ಅಂದರೆ ಭಾರತೀಯ ಜೀವನ ದೃಷ್ಟಿಯ ಆ ಮೌಲ್ಯಗಳನ್ನು ಮತ್ತೆ ಅನುಸಂಧಾನ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ಮೊದಲನೇದು. ಇದರಲ್ಲಿ ಮಾಡಬೇಕಾದಿಷ್ಟೇ, ಭಾರತೀಯ ಜೀವನ ಮೌಲ್ಯಗಳು ಇದು ಭಾರತೀಯರಿಗೆ ಮಾತ್ರ ಅಲ್ಲ, ಯಾಕೆಂದರೆ ಭಾರತೀಯೇತರರಿಗೂ ಒಟ್ಟು ವಿಶ್ವದ ಕಲ್ಯಾಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಜೀವನ ಮೌಲ್ಯಗಳಿವು. ಇದನ್ನು ಮೌಲ್ಯ ಅನ್ನೋ ಶಬ್ದದಿಂದ ಕರಿಬೇಕನ್ನೋ ಪ್ರಶ್ನೆ ಬರ್ತದೆ, ಯಾಕೆಂದರೆ ಮೌಲ್ಯ ಅನ್ನೋ ಶಬ್ದಕ್ಕೆ ಪ್ರೈಸ್ ಅಂತಲೂ ಅರ್ಥ ಇದೆ, ವ್ಯಾಲ್ಯೂ ಅನ್ನೋ ಪ್ರೈಸ್ ಅಂತಲೂ ಅರ್ಥ ಇದೆ. ಇದನ್ನು ಪ್ರೈಸಲ್ಲಿ ನಾವು ಕಟ್ತಾ ಇದ್ದೀವಿ, ಇದು ಪ್ರೈಸಲ್ಲಿ ಕಟ್ಟುವಂಥದ್ದಲ್ಲ. ಇದು ಪ್ರಾಯಶಃ ವಿಶ್ವ ಕಲ್ಯಾಣ ದೃಷ್ಟಿಯಿಂದ ಹೊರಟಿರತಕ್ಕಂಥ ಈ ಜೀವನ ದೃಷ್ಟಿಯನ್ನು, ಇದನ್ನು ವರ್ಲ್ಡ್ ವ್ಯೂ ಅಂತ ಏನು ಕರಿತೀವಿ ನಾವು, ಭಾರತೀಯ ಜೀವನ ದೃಷ್ಟಿ, ಇದನ್ನು ನಾವು ಮತ್ತೆ ನಮ್ಮ ಶಿಕ್ಷಣದೊಳಗೆ ತಂದಾಗ ಮಾತ್ರ ನಾವು ಮತ್ತೆ ನಾವು ವಾಸ್ತವವಾದ ಶಿಕ್ಷಣವನ್ನು ಪಡಿಬೋದು. ಎರಡನೇದು ಬಾಡಿ ಮೈಂಡ್ ಇಂಟೆಲೆಕ್ಚುಯಲ್ ಅಂಡ್ ಸೆಲ್ಫ್ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾನು ಈ ಮೂಲವನ್ನು ಯಾಕೆ ತರ್ತಾ ಇದ್ದೀನಿ, ಮುಂದೆ ನನ್ನ ಚರ್ಚೆಯ ಎರಡು ಮೂರು ವಿಷಯಗಳಿಂದ ನಾವು ಬೇಸ್ ಆಗಿದ್ದು ನೋಡ್ತಾ ಇದ್ದೀನಿ ನಾನು. ನೋಡಿ, ಒಬ್ಬ ಹಾಸ್ಪಿಟ್ಲಿಗೆ ಹೋದರೆ, ಆರ್ಥೋಪೆಡಿಕ್ ಹಾಸ್ಪಿಟಲ್ಗೆ ಹೋದರೆ ಅವನ ಎದುರುಗಡೆ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ, ಅವರಿಗೆ ಕೈ ಮುರಿದ ಅಂದರೆ ಮುರಿದ ಕೈ ಬಂದಿದೆ. ಆ ಡಾಕ್ಟ್ರಿಗೆ ಏನು ಕಾಣುತ್ತೆ, ಮುರಿದ ಕೈ ಕಾಣುತ್ತೆ ಅಷ್ಟೇ, ಯಾಕಂದರೆ ಬಂದಿರೋ ವ್ಯಕ್ತಿ ಮುರಿದ ಕೈ ಅಷ್ಟೇ. ಅದಕ್ಕೆ ಆ ಮುರಿದ ಕೈನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ ಗೊತ್ತು ಅವರಿಗೆ. ಐ ಸ್ಪೆಷಲಿಸ್ಟ್ ಹತ್ರ ಹೋದರೆ ಕಣ್ಣು ಬಂದಿದೆ ಅಷ್ಟೇ, ಕಿವಿ ಕಳ್ಕೊಂಡು ಕಿವಿ ಬಂದಿದೆ ಅಷ್ಟೇ. ಆದರೆ ನಮ್ಮ ಪ್ರಾಚೀನ ಭಾರತದ ವೈದ್ಯನ ಮನೆಗೆ ಒಬ್ಬ ವ್ಯಕ್ತಿ ಬಂದರೆ ಅವನು ರೋಗಿ ಅಲ್ಲ, ಬಂದವನು ಇಡೀ ಪರಿವಾರ, ಅವನ ಸಮಾಜ, ಅವನ ಹಳ್ಳಿನೇ ಬಂದುಬಿಟ್ಟಿದೆ ಅಂತ. ಅಂದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದರೆ ಇವನು ವ್ಯಕ್ತಿ ಬಂದವನು ಒಬ್ಬ ವ್ಯಕ್ತಿ ಅಲ್ಲ, ಅವನಪ್ಪ, ಅವನ ಅಜ್ಜ, ಅವ್ರ ಮುತ್ತಜ್ಜ ಎಲ್ಲ ಬಂದುಬಿಟ್ಟಿದ್ದಾರೆ. ಅಂದರೆ ಇಡೀ ಪರಂಪರೆನೇ ಬಂದುಬಿಟ್ಟಿದೆ ನನಗೆ, ನಾನು ಹಾಗೆ ನೋಡಬೇಕು ಅದನ್ನು. ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡುವ, ವ್ಯಕ್ತಿಯ ಇಡೀ ಕುಟುಂಬವನ್ನು ನೋಡುವ ಈ ಅಖಂಡ ದೃಷ್ಟಿ ನಮ್ಮ ಪ್ರಾಚೀನ ಭಾರತೀಯ ದೃಷ್ಟಿ. ಇದು ಇದು ಸಿಂಪಲ್, ನಾನು ಉದಾಹರಣೆಗಳಲ್ಲಿ ಹೇಳಿದೆ. ಹೀಗೆ ಪ್ರತಿಯೊಂದು ಕಡೆ ನಾವು ಇಡೀ ಭಾರತದ ಯಾವುದೇ ಕ್ಷೇತ್ರ ಆಯ್ದುಕೊಂಡ್ರೂ ಕೂಡ ಈ ಅಖಂಡ ದೃಷ್ಟಿ ಇದೆ. ನಮ್ಮ ಶಾಸ್ತ್ರಗಳಲ್ಲಿ ವಿಚಾರ ಮಾಡಿದ್ದು ಮನೋರೋಗ, ನಮ್ಮಲ್ಲಿ ಯಾರೋ ಕೇಳಿದ್ರು ಮನಃಶಾಸ್ತ್ರ ಇದೆಯಾ ಅಂದರೆ ಭಾರತದಲ್ಲಿ ಸೈಕಾಲಜಿ ಇಲ್ಲ ರೀ ಅಂತ ನಾನು ಹೇಳಿದೆ. ಯಾಕೆಂದರೆ ಸೈಕಾಲಜಿ ಯಾಕಿಲ್ಲ ಅಂದರೆ ಸೈಕಾಲಜಿಗೆ ವಿಷಯ ಯಾವುದಂದ್ರೆ ಮನೋರೋಗ, ನಮ್ಮಲ್ಲಿ ಮನೋರೋಗವನ್ನು ಚರ್ಚೆನೆ ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಮೂಲ, ನಮ್ಮ ಸೈಕಾಲಜಿಯ ಭಾರತೀಯ ಮನಃಶಾಸ್ತ್ರದ ಮೂಲ ಯೋಗದ ಮನಸ್ಸು. ಅಂದರೆ ಯೋಗದ ಮನಸ್ಸು ನನ್ನ ಅಧ್ಯಯನದ ವಿಷಯ. ಅದು ರೋಗವನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಆದರೆ ರೋಗವೇ ನನ್ನ ಮೂಲ ಅಧ್ಯಯನದ ವಿಷಯ ಅಲ್ಲ. ಪಾಶ್ಚಾತ್ಯ ಮನಃಶಾಸ್ತ್ರದ ಮೂಲ ವಿಷಯ ರೋಗದ ಮನಸ್ಸು, ರೋಗಿಯ ಮನಸ್ಸು. ರೋಗಿಯ ಮನಸ್ಸನ್ನು ಸ್ಟಡಿ ಮಾಡಿದ್ದಾರೆ, ಅದನ್ನು ಹೇಗೆ ಸರಿ ರಿಪೇರಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಈ ಅಂತರ ಇದೆಯಲ್ಲ, ಬಹಳ ದೀರ್ಘವಾದ ದೊಡ್ಡ ಅಂತರ ಇದು. ನನ್ನ ಶಾಸ್ತ್ರದ ವಿಷಯ ಸ್ವಸ್ಥ, ಅಂದರೆ ನನ್ನ ಆರೋಗ್ಯ ಶಾಸ್ತ್ರದ ವಿಷಯ ಯಾವುದು ಅಂದರೆ ಒಬ್ಬ ಸ್ವಸ್ಥ ವ್ಯಕ್ತಿ, ಸ್ವಾಸ್ಥ್ಯದ ಕುರಿತು ನಾನು ಚಿಂತನೆ ಮಾಡ್ತೇನೆ. ಇವತ್ತು ಮಾಡರ್ನ್ ಮೆಡಿಕಲ್ ಸೈನ್ಸ್ ಸ್ವಾಸ್ಥ್ಯದ ಕುರಿತು ಯೋಚನೆ ಮಾಡೋ, ರೋಗದ ಕುರಿತು ಯೋಚನೆ ಮಾಡುತ್ತೆ. ಈ ಅಂತರ ಬಹಳ ಇದೆ. ನಾನು ಈ ಅಂತರವನ್ನು ಅರ್ಥ ಮಾಡಿಕೊಂಡ್ರೆ ಭಾರತೀಯ ದೃಷ್ಟಿ, ಅದರ ಅಖಂಡತೆ, ಇದರ ಹಿನ್ನೆಲೆ ಒಳಗೆ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ. ಅಂದರೆ ಬಾಡಿ, ಮೈಂಡ್ ಮತ್ತು ಇಂಟೆಲೆಕ್ಟ್ ಮತ್ತು ಸೋಲ್ ಆರ್ ಸೆಲ್ಫ್, ಇದು ಅಷ್ಟನ್ನು ಅಖಂಡವಾಗಿ ನೋಡಬೇಕಾದ ಪರಿಪೇಕ್ಷೆಯ ಅವಶ್ಯಕತೆ ಇದೆ. ಅದನ್ನು ನಾವು ತುಂಡು ತುಂಡಾಗಿ ನೋಡ್ತಾ ಇದ್ದೇವೆ. ದ ವೆಸ್ಟ್ ಸ್ಟಾರ್ಟ್ಸ್ ಇಟ್ಸ್ ಎನ್ಕ್ವೈರಿ ವಿತ್ ಎ ಡಿವಿಷನ್. ನೋಡಿ, ವೆಸ್ಟ್ನಲ್ಲಿ ಎಷ್ಟು ಬೇಕಾದ್ರೆ ಸೈನ್ಸ್ ಬಂದಿದೆ. ಐ ಸ್ಟಡೀಡ್ ಲಿಂಗ್ವಿಸ್ಟಿಕ್ಸ್ನ ಓದಿದ್ದೇನೆ. ಲಿಂಗ್ವಿಸ್ಟಿಕ್ಸ್ನಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ವಿ ಡಿವೈಡ್ ದ ಫಾರ್ಮ್ ಆ್ಯಂಡ್ ಕಂಟೆಂಟ್. ಇದು ಫಾರ್ಮ್ ಕಂಟೆಂಟ್ ಡಿವೈಡ್ ವಿತ್ ಫಾರ್ಮ್. ಎಲ್ಲ ಫಾರ್ಮಲ್ ಸೈನ್ಸ್ಗಳು ಬಂದಿದ್ದು ಹಾಗೆ, ಫಾರ್ಮಲ್ ಮ್ಯಾಥಮೆಟಿಕ್ಸ್ ಎಲ್ಲ ಡೆವಲಪ್ ಆಗಿರೋದು ಹಾಗೆ. ಫಾರ್ಮ್ಗೊಂದು ಪವರ್ ಇದೆ. ಎಸ್, ವಿ ಅಂಡರ್ಸ್ಟ್ಯಾಂಡ್. ಫಾರ್ಮ್ ಕಂಟೆಂಟ್ ಸಪ್ರೇಟ್ ಮಾಡದೆ ಹೋದರೆ ಫಾರ್ಮ್ ಪವರ್ ಕಾಣಿಸಲ್ಲ. ಅವಾಗ ಫಾರ್ಮಲ್ ಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕಾಗಲ್ಲ. ಸೊ ಈ ಆಬ್ಜೆಕ್ಟಿವಿಟಿ ತರಲಿಕ್ಕೋಸ್ಕರ ಕಂಟೆಂಟ್ ಆ್ಯಂಡ್ ಫಾರ್ಮನ್ನು ಡಿವೈಡ್ ಮಾಡಿ ನೋಡತಕ್ಕಂತಹ ದೃಷ್ಟಿ ಪಾಶ್ಚಾತ್ಯ ದೃಷ್ಟಿ ಇದು. ಅದಂತೂ ಸಾಕಷ್ಟು ಇನೋವೇಷನ್ ಆಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಪರಮಾಣುವನ್ನು ತುಂಡು ಮಾಡಿದ್ದೀವಿ, ಎಲ್ಲವನ್ನೂ ತುಂಡು ಮಾಡಿದ್ದೀವಿ ನಾವು. ಆದರೆ ನನ್ನ ಪ್ರಾಚೀನ ಭಾರತೀಯ ಪರಂಪರೆ ಏನು ಹೇಳ್ಕೊಡುತ್ತೆ ನನಗೆ ಅಂದರೆ, ತುಂಡು ಮಾಡಬೇಡ ಅಂತ ಹೇಳ್ಕೊಡುತ್ತೆ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತಿ, ವಾಕ್ ಅರ್ಥಗಳನ್ನ ಜೋಡಿಸಿ ನೋಡು ಅಂತ ಹೇಳ್ಕೊಡುತ್ತೆ ನನಗೆ. ನನ್ನಲ್ಲಿ ದಾಂಪತ್ಯವನ್ನೇ ಹೇಳಿಕೊಟ್ಟಿದೆ ನನಗೆ. ನನ್ನಲ್ಲಿ ಪಾರ್ವತಿ ಪರಮೇಶ್ವರ ಯಾವತ್ತೂ ಪ್ರತ್ಯೇಕ ಆಗಲ್ಲ ನನಗೆ. ಅವ್ರನ್ನ ಡಿವೈಡ್ ಮಾಡಿ ನಾನು ನೋಡಲಿಕ್ಕೆ ಸಾಧ್ಯ ನನ್ನ ಕಡೆ. ಅವ್ರು ಇನ್ನೂ ನಾನು ಎಷ್ಟು ಹತ್ತಿರ ತರ್ತೇನೆ ಅಂದರೆ, ಒಂದೇ ಶರೀರದ ಎರಡು ಭಾಗ ಅಂತ ನೋಡ್ತೀನಿ ಅದನ್ನು, ಅರ್ಧಾಂಗ ಅಂತ ನೋಡ್ತೀನಿ ಅದನ್ನು ನಾನು. ಅಷ್ಟು ಪವರ್ಫುಲ್ ಪರ್ಸೆಪ್ಷನ್ ನನಗಿದೆ. ಯಾಕೆಂದ್ರೆ ನನಗಿರೋ ಎರಡು ಕಣ್ಣುಗಳಿವೆಲ್ಲ, ಅದು ಎರಡು ವಸ್ತುಗಳನ್ನು ತೋರಿಸಲ್ಲ, ಒಂದೇ ವಸ್ತು ತೋರಿಸುತ್ತೆ ನನಗೆ. ಇದು ಭಾರತೀಯ ದೃಷ್ಟಿ ಅಂದರೆ, ಇದು ಸಹಜ ಪ್ರಾಕೃತಿಕ ದೃಷ್ಟಿ ಇದು. ಈ ಪ್ರಾಕೃತಿಕ ದೃಷ್ಟಿಯನ್ನು ಅದನ್ನು ತುಂಡು ಮಾಡಿ ಎರಡು ಕಣ್ಣಿಂದ ಎರಡು ನೋಡ್ತಕ್ಕಂತಹ ಕೆಲಸ ಇದು ಪಾಶ್ಚಾತ್ಯ ದೃಷ್ಟಿ ಮಾಡುತ್ತೆ. ಇದು ಸೈನ್ಸಲ್ಲೂ ಇದೆ, ಫಿಲಾಸಫಿಯಲ್ಲೂ ಇದೆ, ಜೀವನದಲ್ಲೂ ಇದೆ. ಅದು ಅದರ ಪರಿಣಾಮವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರಪಂಚದಲ್ಲಿ ಹೇಗಿದೆ ಅಂತ. ಡಿವೈಡ್ ಮಾಡ್ತಕ್ಕಂಥ ದ್ವೈತ ದೃಷ್ಟಿಯ ಪ್ರಭಾವವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಭಾರತೀಯ ದೃಷ್ಟಿ ಅಖಂಡ ದೃಷ್ಟಿ. ನಾನು ಎರಡು ಕಣ್ಣುಗಳಿಂದ ನೋಡುವ ಒಂದೇ ವಸ್ತು, ಅದು ಅಖಂಡವಾಗಿ ನೋಡ್ತೇನೆ ಅದನ್ನು. ಇದು ಭಾರತೀಯ ದೃಷ್ಟಿ. ಇದನ್ನು ನಾವು ಇಡೀ ಅಖಂಡ ದೃಷ್ಟಿಯನ್ನು ನಮ್ಮ ಎಜುಕೇಷನ್ ಹೇಗೆ ತರಬೇಕು ಅಂತ ಇದು ಬೇಸಲ್ಲಿ ಯೋಚನೆ ಮಾಡಿದ್ದಾರೆ. ಮೂರನೆಯದ್ದು ಭಾರತೀಯ ಸ್ಟೇಟ್ ಕ್ರಾಫ್ಟ್, ಅಂದರೆ ಸಮಾಜ ಮತ್ತು ರಾಷ್ಟ್ರವನ್ನು ಕಟ್ಟುವ ಬಗ್ಗೆ, ಅದರ ಹಿನ್ನೆಲೆ, ಇವತ್ತಿನ ಅವಶ್ಯಕತೆಗನುಗುಣವಾಗಿ ಭಾರತ ಹೇಗೆ ಅದನ್ನು ನೋಡ್ತು. ಯಾಕೆಂದರೆ ಭಾರತದ ರಾಜ್ಯ ವ್ಯವಸ್ಥೆ ನಾನು ನೋಡಿ, ಅರ್ಥವ್ಯವಸ್ಥೆ ಎರಡು ಕುರಿತಾಗಿ ಎರಡು ಲೆಕ್ಚರ್ಗಳಿವೆ. ಒಂದು ಭಾರತೀಯ ಅರ್ಥವ್ಯವಸ್ಥೆ ಮತ್ತು ಭಾರತೀಯ ರಾಜ್ಯ ವ್ಯವಸ್ಥೆ ಕುರಿತಾಗಿ. ಸುಖ ಅನ್ನೋದು ಸಮಾಜದ ಕೋರಿಕೆ, ವ್ಯಕ್ತಿಗತ ಕೋರಿಕೆ ಹೌದು, ಸಮಾಜದ ಕೋರಿಕೆ ಹೌದು. ಸುಖಸ್ಯ ಮೂಲಂ ಯಾವುದು ಅಂತಂದರೆ, ಇವತ್ತು ನೀವು ಯಾರು ಬೇಕಾದ್ರೆ ಕೇಳ್ಕೊಳ್ಳಿ, ಹೌ ಟು ಕ್ರಿಯೇಟ್ ಹ್ಯಾಪಿನೆಸ್ ಇನ್ ದ ವರ್ಲ್ಡ್. ಇಟ್ಸ್ ಸಿಂಪಲ್, ಯು ಶುಡ್ ಕ್ರಿಯೇಟ್ ದ ವೆಲ್ತ್, ರೈಟ್? ಯು ಕ್ರಿಯೇಟ್ ದ ವೆಲ್ತ್ ಆ್ಯಂಡ್ ಯು ವಿಲ್ ಗೆಟ್ ದ ಹ್ಯಾಪಿನೆಸ್. ದಟ್ಸ್ ದ ಕನೆಕ್ಷನ್ ಟುಡೇ ವಿ ಹ್ಯಾವ್. ವಿ ಟೀಚ್ ಮನೆಯಲ್ಲೂ ಅದನ್ನ ಹೇಳ್ಕೊಡ್ತೀವಿ, ಕಾಲೇಜಲ್ಲೂ ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಕಾಲೇಜಿನ ಬೆಲೆ ಹೇಗೆ ಹೆಚ್ಚಾಗುತ್ತಂದರೆ, ಪ್ಯಾಕೇಜ್ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ಗೂ ಮತ್ತು ಅವನ ಹ್ಯಾಪಿನೆಸ್ಗೂ ಮತ್ತು ಕಾಲೇಜಿನ ಶಿಕ್ಷಣಕ್ಕೂ ಡೈರೆಕ್ಟ್ ಸಂಬಂಧ ಇದೆ. ಸ್ವಲ್ಪ ಕೋಟಿಲಿನ ಕಡೆ ಹೋಗಿ ನೋಡಿದರೆ ತುಂಬ ಸಿಂಪಲ್ ಆಗಿದೆ. ಆದರೆ ಒಂದು ಸ್ಟೆಪ್ ಅವನ ಮಧ್ಯದಲ್ಲಿ ಸೇರಿಸ್ತಾನೆ ನೋಡಿ. ಸುಖಸ್ಯ ಮೂಲಂ ಅರ್ಥ ಅಲ್ಲ, ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ. ಧರ್ಮದ ಮೂಲ ಅರ್ಥ, ವೆಲ್ತ್ ಬೇಕು. ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಕ್ಕೆ ಮೂಲ. ಅಂದರೆ ಸ್ಟೇಟ್ ಕಟ್ಟೋದು ಹೇಗೆ ಅಂದರೆ, ಡೆಮಾಕ್ರಸಿಲಿ ಸ್ಟೇಟ್ ಕಟ್ಟಬೇಕು. ಆದರೆ ಅದಕ್ಕೆ ಮೂಲಭೂತವಾದ ಚಿಂತನೆ ಎಲ್ಲಿಂದ ಬರುತ್ತೆ? ಇಂದ್ರಿಯ ವಿಜಯ ಅಂತ ಹೇಳ್ತಾನೆ ಅವನು. ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಗೆ ಕಂಟ್ರೋಲ್ ಇಲ್ಲ ಅಂದರೆ ಡೆಮಾಕ್ರಸಿ ನಡೆಸಲಿಕ್ಕೆ ಆಗಲ್ಲ. ನಿಮ್ಮ ಮೇಲೆ ನಿಮಗೆ ಆತ್ಮಪ್ರತ್ಯ ಆತ್ಮ ಕಂಟ್ರೋಲ್ ಇಲ್ಲ ಅಂತಂದರೆ ಡೆಮೋಕ್ರಸಿ ನಡೆಸಲ್ಲ. ಇವತ್ತು ಆತ್ಮ ಸಂಯಮವನ್ನು ಕಳೆದುಕೊಂಡ ಸಮಾಜ ಹೇಗೆ ಡೆಮೋಕ್ರಸಿ ಕಟ್ಟಲಿಕ್ಕೆ ಸಾಧ್ಯ? ಅದಕ್ಕೆ ಇವತ್ತು ನಾವು ಎಷ್ಟು ಸಮಸ್ಯೆಗಳು ನೋಡ್ತಾ ಇದ್ದೇವೆ. ಅದನ್ನು ಸ್ಟೇಟ್ ಕಟ್ಟಲಿಕ್ಕೆ ಆತ್ಮ ಸಮಯ ಭಾಳ ಬೇಕಾಗುತ್ತೆ, ಇಂದ್ರಿಯ ಸಮಯ ಬೇಕಾಗುತ್ತೆ. ಹೀಗೆ ಅನೂಹ್ಯವಾದ ನಮ್ಮ ಕಲ್ಪನೆಗೂ ಮೀರದೇ ಇರತಕ್ಕಂಥ ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ಭಾರತೀಯ ಸಮಾಜ ಇಟ್ಟಿದೆ. ಅದನ್ನು ಅಂದರೆ ಸುಖಕ್ಕೂ ಅರ್ಥಕ್ಕೂ ಸಂಬಂಧ ಅಲ್ಲ, ಮಧ್ಯ ಧರ್ಮ ಇದೆ ಅಂತ ಅನ್ನೋದನ್ನು. ಧರ್ಮ ಇಲ್ಲದೆ ಹೋದರೆ ಅರ್ಥ ಇದ್ದರೂ ಸುಖ ಇಲ್ಲ ಅನ್ನೋದನ್ನು. ಎಷ್ಟು ಎಷ್ಟು ಅಂದರೆ ಪ್ರೊಫೌಂಡ್ ನಾಲೆಜ್ ಅಂದರೆ ಪ್ರೊಫೌಂಡ್ ದೃಷ್ಟಿ ಇದೆ ಇದರಲ್ಲಿ. ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೇವೆ. ಈ ಮಿಸ್ಸಿಂಗ್ ಪಾಯಿಂಟನ್ನು ನಾವು ಹುಡುಕಿ ಹುಡುಕಿ ಹುಡುಕಿ ಅದನ್ನು ಸೆಟ್ ಮಾಡೋದೇ ನಮ್ಮ ಕೆಲಸ. ಆದ್ದರಿಂದ ಇವತ್ತಿನ ನಮ್ಮ ಎಲ್ಲ ಶಿಕ್ಷಣದ ವ್ಯವಸ್ಥೆ ಹಿನ್ನೆಲೆಗೆ ಭಾರತೀಯ ಸ್ಟೇಟ್ ಮತ್ತು ಅರ್ಥ ಇದರ ಹಿಂದೆ ಭಾರತೀಯ ದೃಷ್ಟಿ ತರತಕ್ಕಂತಹ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಬೇಸಿಕ್ಕಾಗಿ ಇಲ್ಲಿ ಚಿಂತನೆ ಮಾಡಲಾಗಿದೆ. ಈ ಹಿನ್ನೆಲೆ ಒಳಗೆ ನಾವು ಚಿಂತನೆ ಮಾಡಬೇಕಾದ ಒಂದು ಎರಡು ಮೂರು ವಿಷಯಗಳಂತ ಮುಂದೆ ಇಟ್ಟು ನನ್ನ ಮಾತನ್ನು ಉಪಸಂಹಾರ ಮಾಡ್ತೇನೆ. ಇದು ನಾನು ಬೇಸಿಕ್ಕಾಗಿ ಏಕಾತ್ಮ ಮಾನವತಾವಾದದ ಮೂಲ ಚಿಂತನೆ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅದನ್ನು ಒಟ್ಟಿಗೆ ನೋಡತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಇದರಲ್ಲಿ ಒಂದು ನಮ್ಮ ಕಾಲದಲ್ಲಿ ನಡೆದಿರತಕ್ಕಂಥ, ನಾನು ಮೊದಲೇ ಹೇಳಿದ ಹಾಗೆ ಪ್ರಾಯಶಃ ನಾವು ಕೂಡ ಈಗಿನ ಎಷ್ಟು ಜನ ಸೇರಿ ಯೋಚನೆ ಮಾಡ್ತಾ ಇದ್ದೇವಲ್ಲ, ನಾವೆಲ್ಲ ಒಂದು ಗೇಮ್ ನಡೀತಾ ಇದೆ, ಆ ಮೆಕ್ಯಾಲೆ ಗೇಮ್ನ ಒಂದು ಪಾತ್ರ ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್. ಇದರಿಂದ ಹೊರಗೆ ಬರೋ ತನಕ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಯಾವತ್ತು ಇವತ್ತು ಇದು ಗೇಮ್ ಮುಗಿದು ಹೋಗುತ್ತೆ, ನಾವೆಲ್ಲ ಹೊರಗೆ ಬರ್ತೀವಿ, ಆ ಹೊರಗೆ ಬಂದ ದಿವಸ ನಾವು ನಿಜವಾದ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ನಾವು ಹೇಗೆ ಯಾವ ದೃಷ್ಟಿಯಿಂದ ಹೋಗಬೇಕು ಅಂತಂದರೆ, ಈ ನಾನು ಈ ಶಿಕ್ಷಣದ ಮೂಲಭೂತ ವಿಚಾರಗಳು, ಶಿಕ್ಷಣದ ಪದ್ಧತಿ ಬದಲಾಗಬೇಕು, ಸ್ಟ್ರಕ್ಚರ್ ಬದಲಾಗಬೇಕು, ಇದೆಲ್ಲ ಹಾಗೆ ಆಗುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡಿಬಿಟ್ಟಿದ್ವಿ ಎಕ್ಸಿಟ್ ಮಲ್ಟಿ, ನಮ್ಮಲ್ಲಿ ಕೇಳ್ತಾರೆ ಎನ್ ಇ ಪಿ ಎಷ್ಟು ಇಂಪ್ಲೂಡ್ ಮಾಡಿದ್ವಿ ಅಂತಾರೆ, ಮಲ್ಟಿಪಲ್ ಎಕ್ಸಿಟ್ ಎಂಟ್ರಿ, ಆದ ತಕ್ಷಣ ಎನ್ ಇ ಪಿ ಆಗೋಯ್ತು ಅಂತ, ಅಥವಾ ಒಂದು ಕಂಟೆಂಟನ್ನು ಒಂದು ಯೂನಿಟನ್ನು ನಾವು ಸೇರಿಸಿದ ತಕ್ಷಣ ಎನ್ ಇ ಪಿ ಮುಗಿದೋಯ್ತು ಅಂತ. ಆದರೆ ಇದು ನಮ್ಮ ಎನ್ ಇ ಪಿಯ ಎಲ್ಲ ಪ್ರಯತ್ನಗಳ ಆರಂಭ ಮಾತ್ರ, ಇದು ಇದು ಅಂತ್ಯ ಅಲ್ಲ. ನಾವು ಎಲ್ಲಿಗೆ ಹೋಗಬೇಕಾಗತ್ತೆ ಅಂತಂದರೆ, ನಾನು ಮೊದಲು ಹೇಳಿದ ಹಾಗೆ ಇಂಟಿಗ್ರೇಟ್ ಮಾಡೋದಿದೆಯಲ್ಲ. ಈ ನಾವು ಏನು ಮಾಡ್ತೇವೆ, ಅಸೆಂಬಲ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ವಸ್ತುಗಳನ್ನು ತಂದು ಒಂದು ಚೇರ್ ಫಿಟ್ ಮಾಡಿದರೆ ಅದು ನಾವು ನಟ್ಟು ಬೋಲ್ಟ್ ಹಾಕಿ ಗೊತ್ತಿದೆ ನಮಗೆ. ಚೇರ್ ಮಾಡೋದು ಹೇಗೆ ಅಂದರೆ, ಅದು ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಒಂದು ನಟ್ಟು ಬೋಲ್ಟ್ ಹಾಕಿದರೆ ಅದು ಅಸೆಂಬಲ್ ಆಗುತ್ತೆ, ಒಂದು ಚೇರ್ ಅಸೆಂಬಲ್ ಆಗುತ್ತೆ. ಒಂದು ಕಂಪ್ಯೂಟರ್ನ ಅಸೆಂಬಲ್ ಮಾಡಿ ಬೇರೆ ಬೇರೆ ಪಾರ್ಟ್ಸ್ನ ಬೇರೆ ಬೇರೆ ಕಡೆ ತಂದು ಸೇರಿಸಿದರೆ ಅದು ಕಂಪ್ಯೂಟರ್ ಆಗುತ್ತೆ, ಅದು ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ. ಇವತ್ತು ಎಲ್ಲ ಪ್ರಾಡಕ್ಟ್ಸ್ ನಮ್ಮದು ಅಸೆಂಬಲ್ ಮಾಡೋ ಪ್ರಾಡಕ್ಟ್, ಇನ್ಕ್ಲೂಡಿಂಗ್ ನಮ್ಮ ಸ್ಟೂಡೆಂಟ್ಸು, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಡಾಕ್ಟ್ರು, ಎಲ್ಲ ಅಸೆಂಬಲ್ಸ್ ಇವೆಲ್ಲ. ಇವು ಯಾವುದು ನ್ಯಾಚುರಲ್ ಇಂಟಿಗ್ರೇಟೆಡ್ ಕೃಷಿ ವಸ್ತುಗಳಲ್ಲ ಇವು. ಹಾಗಾಗಿ ನಾವು ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ ಏನು ಕೃಷಿ ಮಾಡಬೇಕಾಗತ್ತೆ ಹೊರತು ಅಸೆಂಬಲ್ ಮಾಡಿದರೆ ವರ್ಕ್ ಆಗಲ್ಲ. ಕೃಷಿ ಕಾರ್ಯದಲ್ಲಿ ನಾವು ಬೀಜವನ್ನು ಹಾಕಿ ಅದನ್ನು ಬೆಳೆಸಿ ಅಂಕುರ ಅದನ್ನು ಗಿಡ ಮಾಡಿ ಅದರಿಂದ ಫಲ ಬರೋವರೆಗೆ ಈ ಮಾಡೆಲ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಹೊರತು ನಾಲ್ಕು ಪಾರ್ಟ್ ತಂದು ಅದನ್ನು ಅಸೆಂಬಲ್ ಮಾಡಿದ ತಕ್ಷಣ ಒಂದು ಪ್ರಾಡಕ್ಟ್ ರೆಡಿ ಆಯಿತು ಅಂತ ಅಂದ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಅದೊಂದು ಪ್ರಾಡಕ್ಟ್ ಆಗುತ್ತೆ ಹೊರತು ಅದು ವಾಸ್ತವವಾಗಿ ಇಂಟಿಗ್ರೇಟೆಡ್ ಆದ ಒಂದು ಫಲ ಆಗಲ್ಲ. ನಾವೀಗ ಆ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸ ಇದೆ. ಪ್ರಾಯಶಃ ಈ ಭಾರತೀಯ ದೃಷ್ಟಿಯನ್ನು ತರಲಿಕ್ಕೆ ನಾವು ಗಂಭೀರವಾದ ಪ್ರಯಾಸ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನೋದನ್ನು ನಮ್ಮ ಈ ಚರ್ಚೆಯ ಹಿನ್ನೆಲೆ ಒಳಗೆ ನಾನು ನಿಮ್ಮ ಮುಂದೆ ಇಡ್ತೇನೆ. ಈ ನಾಲೆಡ್ಜನ್ನು ಇಂಟಿಗ್ರೇಟ್ ಮಾಡೋದು ಹೇಗೆ ಅಂದಾಗ ನಾನು ಹೇಳಿದೆ, ನನ್ನ ಮಾತು ಅಲ್ಲಿಂದ ಆರಂಭ ಆಗಿತ್ತು, ಸ್ಮೃತಿ ಮತ್ತು ಅನುಭೂತಿಗಳನ್ನು ಸೇರಿಸಬೇಕು ಅಂತ. ದ ಟುಡೇಸ್ ವರ್ಲ್ಡ್ ವಿ ಗೆಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಟುಡೇಸ್ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅವರ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ನೆಗೆಟೆಡ್. ಐ ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಸ್ಟೇ ಇನ್ ಯುನೋ 18th century ಅಥವಾ 15th century ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ಳಿಕ್ಕೆ ಆಗಲ್ಲ. ಸೊಸೈಟೀಸ್ ರಿಮೇನ್ ಸೇಮ್. ಆದರೆ ನನ್ನ ಅನುಭವಗಳನ್ನು 21st century 22nd century ನನ್ನ ಈ ಒಂದು ಅದ್ಭುತವಾದ ಅನುಭವವನ್ನು ಅಥವಾ 15th century ನನ್ನದೇ ಪೂರ್ವಜರ ಅನುಭವಗಳನ್ನು ಇಕ್ವಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಅದೆರಡು ಬೇರೆ ಬೇರೆ ಇದು. ಆದರೆ ಸ್ಮೃತಿಯ ಹಿನ್ನೆಲೆ ಒಳಗೆ ನನ್ನ ಅನುಭವಗಳನ್ನು ನಾನು ಇದ್ದರೆ ನಾನು ನನ್ನ ಡೈರೆಕ್ಷನ್ ಸರಿಯಾಗಿರ್ತದೆ. ಉದಾಹರಣೆಯಾಗಿ ನಾನು ಎಲ್ಲಿಗೆ ಯಾವುದೋ ಒಂದು ದಿಕ್ಕಲ್ಲಿ ಹೋಗಬೇಕು ಅಂತ ನಾನು ಪ್ರಯಾಣ ಮಾಡ್ತಿದ್ದೇನೆ, ನಾನು ಸ್ಮೃತಿ ಕಳೆದುಕೊಂಡ್ರೆ ದಿಕ್ಕು ತಪ್ಪುತ್ತೇನೆ. ನನಗೆ ಅನುಭವಗಳು ಮಾತ್ರ ಸಾಕಾಗಲ್ಲ ಆವಾಗ. ನನ್ನ ಅನುಭವಗಳು ಎಷ್ಟೇ ಇದ್ದರೂ ರಿಚ್ ಆಗಿದ್ದರೂ ಕೂಡ ನನ್ನ ಸ್ಮೃತಿ ನನ್ನನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗುತ್ತೆ. ನಾನು ದಿಗ್ಭ್ರಮೆ ಯಾಕಾಗ್ತೇನೆ ಅಂತಂದರೆ ನಾನು ಸ್ಮೃತಿ ಕಳ್ಕೊಳ್ತೇನೆ. ಹಾಗಾಗಿ ಮತ್ತೆ ನಾನು ಸೇರಿಸಬೇಕಾದ ಮಾತೇನು ಅಂದರೆ, ಪ್ರಾಚೀನ ಭಾರತದ ಪರಂಪರೆಯ ಸ್ಮೃತಿಯನ್ನು ಮತ್ತೆ ಇಟ್ಟುಕೊಂಡು ಹೊಸ ಅನುಭವಗಳನ್ನು ಸೇರಿಸಿ ನಮ್ಮ ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಗಳಿರ್ಬೋದು, ಇವತ್ತಿನ ಎಲ್ಲ ಅನುಭವಗಳಿರ್ಬೋದು, ಅದು ಸೊಸೈಟಿಯ ಅನುಭವಗಳಿರ್ಬೋದು, ಬದಲಾದ ಸಮಾಜದ ಪರಿವೇಶ ಇರ್ಬೋದು, ಇವುಗಳನ್ನೆಲ್ಲ ಸೇರಿಸಿ ಯಾವುದು ನೋಡಿ, ನಮ್ಮ ಪ್ರಾಚೀನ ಭಾರತದಲ್ಲಿ ಒಂದು ಮಾತು ಬರ್ತದೆ, ತಕ್ಷಣ ಪ್ರಾಚೀನ ಭಾರತ ಅಂತ ಹೇಳಿದ ತಕ್ಷಣವೇ ಜನಗಳು ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತಂದರೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ನೀವೇನು ವಾಪಸ್ ತೊಗೊಂಡು ಹೋಗ್ತಾ ಇದ್ದೀರಾ, ಭಾರತವನ್ನು ಹಿಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಕ್ವಶನ್. ಹಿಂದಕ್ಕೆ ತೊಗೊಂಡು ಹೋಗ್ತಾ ಇಲ್ಲ, ನಾವು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಫ್ಯೂಚರಲ್ಲಿ ನಾನು ಯಾರೋ ಕೇಳಿದೆ, ನಾನು ಸಂಸ್ಕೃತದ ವಿದ್ಯಾರ್ಥಿ ಆಗಿದ್ದರಿಂದ ನಾನು ಕೇಳ್ತಾರೆ, ನೀವು ಸಂಸ್ಕೃತ ಯಾಕೆ ಬೇಕು? ನಾನು ಹೇಳಿದೆ ಸಂಸ್ಕೃತ, ನಿಮ್ಮ ಸಂಸ್ಕೃತ ಫ್ಯೂಚರ್ ಏನು? ಸಂಸ್ಕೃತದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದೆ ನಾನು. ನಿಮ್ಮ ಫ್ಯೂಚರ್ ಬೇಕು ಅಂದರೆ ಸಂಸ್ಕೃತದ ಬಗ್ಗೆ ಯೋಚನೆ ಮಾಡಿ ತಾನೇ, ಅದು ನಿಮ್ಮ ಟೂಲ್ ಆಗುತ್ತೆ ಸಂಸ್ಕೃತ. ಯಾಕೆಂದರೆ ಸಂಸ್ಕೃತ ಅದು ಸನಾತನ, ಅದು ನಾನು ಸಂಸ್ಕೃತ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದೇನೆ. ಇವತ್ತು ಭಾರತೀಯ ಭಾಷೆಗಳಿರುವ ನಾವು ಯೋಚನೆ ಮಾಡಿದರೆ ಭಾರತೀಯ ಭಾಷೆಗಳು ಈ ಎಲ್ಲವೂ ಕೂಡ ಭಾರತೀಯ ಭಾಷೆ ಅಂತಂದರೆ ಅದೊಂದು ಕೇವಲ ಕಮ್ಯುನಿಕೇಷನ್ ಸಾಧನ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಅದೊಂದು ಜ್ಞಾನದ ಪ್ರತೀಕ. ಅದು ನಮ್ಮ ಭಾರತೀಯ ಅನುಭವ, ನಮ್ಮ ಶಬ್ದಗಳಿವೆ ಅಲ್ಲ ನಮ್ಮಲ್ಲಿ, ನಾನ್ ಟ್ರಾನ್ಸ್ಲೇಬಲ್ ಅಂತ ಹೇಳ್ತಾರೆ. ಸಂಸ್ಕೃತದ ಮಾತ್ರ ಅಲ್ಲ, ಕನ್ನಡದ ಶಬ್ದಗಳನ್ನು ಕೆಲವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗಲ್ಲ ನಮಗೆ. ನಾವು ಮಂಕುತಿಮ್ಮನ ಕಗ್ಗವನ್ನು ಯಾವ ಭಾಷೆಯಲ್ಲೂ ಟ್ರಾನ್ಸ್ಲೇಟ್ ಮಾಡಲಿಕ್ಕಾಗಲ್ಲ. ಮಂಕುತಿಮ್ಮನ ಕಗ್ಗವನ್ನು ಕನ್ನಡದಲ್ಲೇ ಓದಬೇಕು ಅದನ್ನು. ಅದು ಅದಕ್ಕೆ ಅದರಲ್ಲೇ ಒಂದು ಸ್ವಾರಸ್ಯ. ಯಾಕೆಂದರೆ ಅದರೆಲ್ಲ ಅನುಭವಗಳು ಕವಿಯ ಅನುಭವಗಳು, ಅವನ ಕವಿಯ ವ್ಯಕ್ತಿಗತ ಅನುಭವ ಅಲ್ಲ. ಅದು ಕವಿಯ ಸಾರ್ವತ್ರಿಕ ಅನುಭವವನ್ನು ಒಂದು ಶಬ್ದದಲ್ಲಿ ಹಿಡಿದಿಟ್ಟು ಅದನ್ನು ಶೇರ್ ಮಾಡ್ಕೊಳ್ತಾನೆ ಕವಿ. ಹಾಗಾದಾಗ ಅಂಥ ಕನ್ನಡದ ಪದ್ಯಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ವೋ, ಆ ನಾಲೆಜ್ ಅಲ್ಲಿ ಅದರ ಜೊತೆಗಿರುತ್ತೆ, ಅದು ಎಂಬೆಡೆಡ್ ಆಗಿದೆ, ಅದು ಕನ್ನಡದ ಜೊತೆ ಸೇರಿಕೊಂಡಿದೆ. ಅದನ್ನು ಕನ್ನಡದ, ತಮಿಳಿನ, ತೆಲುಗಿನ, ಭಾರತೀಯ ಭಾಷೆಗಳ, ಸಂಸ್ಕೃತದ ಜೊತೆಗಿರೋ ನಾಲೆಜನ್ನು ನೀವು ಸಪ್ರೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ಬಿಡ್ತೇನೆ ಅಂತ ನಾವು ಹಾಗೆ ಇಲ್ಲ, ಇಂಗ್ಲೀಷಲ್ಲಿ ಹೇಳಲಿಕ್ಕೂ ಆಗಲ್ಲ. ಆದ್ದರಿಂದ ಈ ನಾವು ಭಾರತೀಯ ಭಾಷೆಗಳ ಕುರಿತಾದ ಮತ್ತು ಭಾರತೀಯ ಚಿಂತನೆಗಳ ಮೂಲವಾಗಿರತಕ್ಕಂಥ ಸಂಸ್ಕೃತದ ಕುರಿತಾದ ನಮ್ಮ ಧೋರಣೆಗಳನ್ನು ಬದಲಾಯಿಸ್ಕೊಳ್ಳದೆ ಹೋದಲ್ಲಿ ನಾವು ಭಾರತಕ್ಕೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಭಾರತದ ಭವಿಷ್ಯಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಹೊರತು ನನ್ನ ಭವಿಷ್ಯಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಹೊರತು ಇನ್ಯಾವುದೇ ಉದ್ದೇಶ ನನಗಿಲ್ಲ ಅನ್ನುವ ಮಾತಿನ ಜೊತೆಗೆ ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು, ನಾಲ್ಕು ಮಾತುಗಳನ್ನು ಶೇರ್ ಮಾಡ್ಕೊಂಡಿದ್ದೇನೆ.
0: ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ್ ವೀರ್ಕಡಿಯವರು. ಇವರು ಭಾರತೀಯ ಮೌಲ್ಯಗಳು ಮತ್ತು ಏಕಾತ್ಮ ಮಾನವೀಯತೆಯ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಾಣಿಧ್ವನಿ 90.4 FM. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ವಯಸ್ಸಾದ ಮೇಲೆ ಮಾನಸಿಕ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ, ಒಂಟಿತನ, ಖಿನ್ನತೆ, ಆತಂಕ, ಇವುಗಳನ್ನ ಹೇಗೆ ಗುರುತಿಸುವುದು, ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಇವು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇವುಗಳಿಗಿರುವ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸರಸ್ವತಿ ತೇಣಗಿ, ಮನೋವೈದ್ಯರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಎಲ್ಲ ವೇಣುಧ್ವನಿ ಕೇಳುಗರಿಗೆ.
0: ಮೇಡಮ್, ಈಗ ಮೊದಲಿಗೆ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಎಂದ್ರೇನು?
1: ನಾನು ಮೊದಲಿಗೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ, ಹಿರಿಯ ನಾಗರಿಕರು ಅಂದ್ರೇನು? ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಚಿತ್ರಣ ಮೂಡುತ್ತೆ, ನೀವು ಅದನ್ನ ಹೇಳಬಹುದಾ?
0: ವಯಸ್ಸಾದವರು, 60 ವರ್ಷದ ಮೇಲ್ಪಟ್ಟನವರು ಅಂತ.
1: ಮತ್ತೆ ಆ ವಯಸ್ಸಿನಲ್ಲಿ ನಾವು ಏನನ್ನ ನೋಡ್ತೀವಿ, ಯಾವ ರೀತಿಯ ವರ್ತನೆಗಳನ್ನ ನೋಡ್ತೇವೆ?
0: ಅದೇ, ಅವರು ಮಗು ತರ ಆಡ್ತಾ ಇರ್ತಾರೆ ಸ್ವಲ್ಪ.
1: ಹಿರಿಯ ನಾಗರಿಕರು ಅಂತಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, 60 ವರ್ಷದ ನಂತರದ ವಯಸ್ಸಿನವರನ್ನ ನಾವು ಹಿರಿಯ ನಾಗರಿಕರು ಅಂತೇಳಿ ಹೇಳ್ತೀವಿ. ಈ ವಯಸ್ಸಾಗುವಿಕೆ ಅಂತಂದ್ರೆ ಇದು ಒಂದು ಸಹಜ ಪ್ರಕ್ರಿಯೆ, ಎಲ್ಲ ಜೀವಿಗಳು ಕೂಡ ಈ ಪ್ರಕ್ರಿಯೆನ ನಾವು ಅನುಭವಿಸಲೇಬೇಕು, ಇದನ್ನ ತಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಇನ್ನು ನಾವು ಎಲ್ಲರೂ ವಯಸ್ಸಾಗುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಯಾಣಿಸ್ಬೇಕಾದ್ರೆ ಇಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನ ನಾವು ತಿಳ್ಕೊಳ್ಬೇಕು. ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರ್ತದೆ, ಮಾನಸಿಕ ಬದಲಾವಣೆಗಳಾಗ್ತಾ ಇರ್ತದೆ. ಹಲವಾರು ಹಿರಿಯರು ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಸಹಪಾಠಿಗಳನ್ನ ಕಳ್ಕೊಳ್ಬಹುದು, ತಮ್ಮ ಪ್ರೀತಿಪಾತ್ರರನ್ನ ಕಳ್ಕೊಳ್ಬಹುದು. ಅವರು ಅಂದ್ರೆ ಅವರ ಜೀವನದ ಬದಲಾವಣೆಗಳಲ್ಲಿ ಈವನ್ ರಿಟೈರ್ಮೆಂಟ್ ಕೂಡ ಒಂದು. ಸೊ ಈ ಎಲ್ಲ ಆಯಾಮಗಳಲ್ಲಿ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ನಾವು ಕಾಣಬಹುದು. ಸೊ ಏಜಿಂಗ್ ಅನ್ನೋದು ಒಂದು ಇದು ಕಾಯಿಲೆ ಅಲ್ಲ, ಇಟ್ಸ್ ಎ ಪ್ರಾಸೆಸ್ ಅಂಡ್ ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್, ಅಂದರೆ ಒಂದು ಪ್ರಕೃತಿ ಪ್ರಕ್ರಿಯೆ ಇದು. ಇನ್ನು ಈ ಹಿರಿಯ ವಯಸ್ಸಿನವರು, ನಾ ಈಗಾಗಲೇ ಹೇಳಿದೆ, ಅವರ ದೇಹದಲ್ಲಿ ಬದಲಾವಣೆ ಅಂತಂದರೆ ಅವರ ಆಲೋಚನೆಗಳಿರ್ಬಹುದು, ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿರಬಹುದು. ಇದರಲ್ಲಿ ಎಲ್ಲ ಒಂದು ರೀತಿಯ ನಿಧಾನವನ್ನು ನಾವು ನೋಡ್ಬೋದು, ಅಂದರೆ ಅವರ ಆಲೋಚನೆಗಳು ನಿಧಾನ ಆಗ್ತಾ ಹೋಗ್ತದೆ ಗ್ರ್ಯಾಜುವಲ್ ಆಗಿ. ಅದು ಒಂದು ದಿವಸದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಬದಲಾವಣೆಗಳು ನಿಧಾನ ಆಗ್ತದೆ. ಹಲವಾರು ದೀರ್ಘವಾದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇನ್ನು ಸಂಧಿವಾತ ಅಂದರೆ ಜಾಯಿಂಟ್ ಪೇನ್ ಅಂತೇಳಿ ಏನು ಹೇಳ್ತೀವಿ. ಸೊ ಈ ರೀತಿಯ ಹಲವಾರು ದೀರ್ಘಕಾಲದ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಅವ್ರನ್ನ ಆವರಿಸ್ಕೊಂಡಿರ್ತದೆ. ಇನ್ನು ಮತ್ತೆ ಏನೇನು ಸವಾಲುಗಳನ್ನ ಎದುರಿಸ್ತಾರಪ್ಪ ನಮ್ಮ ಹಿರಿಯ ನಾಗರಿಕರು ಅಂತಂದರೆ, ವಯಸ್ಸಾದ ನಂತರ ದೃಷ್ಟಿ ಮಂದ ಆಗುವಂಥದ್ದು, ಅಂದರೆ ದೃಷ್ಟಿದೋಷಗಳು ಹೆಚ್ಚಾಗ್ತಾ ಹೋಗ್ತದೆ, ಕಿವಿ ಸರಿಯಾಗಿ ಕೇಳಿಸದೇ ಇರುವಂಥದ್ದು, ಅವರ ಚಲನವಲನಗಳಲ್ಲಿ ತೊಂದರೆ ಆಗುವಂಥದ್ದು, ಇದರ ಜೊತೆ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ರೀತಿ ಅವರು ಈಗ ಸರ್ಕಾರಿ ಕೆಲಸದಲ್ಲಿ ಇದ್ರಪ್ಪ ಅಂತಂದ್ರೆ ಒಂದು ಪೆನ್ಷನ್ ಅಂತ ಬರ್ತಾ ಇರ್ತದೆ, ರಿಟೈರ್ಮೆಂಟ್ ಆಗ್ತದೆ. ಅಥವಾ ಅವರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವರು ಅವಲಂಬಿತರಾಗಬೇಕಾಗ್ತದೆ. ಸೊ ಆರ್ಥಿಕ ಅವಲಂಬನೆ ಕೂಡ, ಇದರ ಜೊತೆ ಜೊತೆಗೆ ಹಲವಾರು ರೀತಿಯ ಸಾಮಾಜಿಕವಾಗಿ ಅವರು ಯಾವ ರೀತಿ ಒಂಟಿತನವನ್ನು ಅನುಭವಿಸ್ತಾರಪ್ಪ ಅಂತಂದ್ರೆ, ನಾವು ಉತ್ತಮ ಉದಾಹರಣೆ ಅಂತಂದರೆ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತೇಳಿ ಹೇಳ್ಬೋದು. ಅಂದರೆ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅನ್ನೋದು ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಅಲ್ಲ, ಆದರೂ ಅದು ಒಂದು ರೀತಿಯ ಮಾನಸಿಕ ಗೊಂದಲಗಳಿಗೆ ಕಾರಣಗಳಾಗ್ಬೋದು. ಅಂದರೆ ಮನೆಯಲ್ಲಿ ಮಕ್ಕಳುಗಳು ಒಬ್ಬರಿರ್ಬೋದು, ಇಬ್ಬರಿರ್ಬೋದು, ತಮ್ಮ ಶಿಕ್ಷಣದ ಸಲುವಾಗಿ ಆದರೂ ಸರಿ ಅಥವಾ ಕೆಲಸದ ಸಲುವಾಗಿ ಆದರೂ ಸರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಬೇರೆ ಎಲ್ಲೋ ಅವರು ವಾಸ ಮಾಡ್ತಿರ್ತಾರೆ. ಇಲ್ಲಿ ಹಿರಿಯ ಜೀವಿಗಳು ಇಬ್ಬರೇ ಇರುವಂತಹ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಈ ಒಂದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಈ ರೀತಿ ಒಂಟಿಯಾಗಿ ಬದುಕುತ್ತಾ ಇರುವಂತಹ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪಾಪ್ಯುಲೇಷನ್ ಡೆಮೋಗ್ರಫಿಕ್ಸ್ ಏನು ಹೇಳ್ತಾರೆ ಅದನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಇನ್ನು 2030 ಅಷ್ಟೊತ್ತಿಗೆ ವಿಶ್ವದಲ್ಲೇ ಹಿರಿಯ ನಾಗರಿಕರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ದೇರ್ ಇಸ್ ಎ ಡಿಸ್ಕ್ರಿಪೆನ್ಸಿ, ಯಂಗರ್ ಜನರೇಷನ್ ಕಡಿಮೆ ಆಗ್ತಾ ಇದೆ, ಎಲ್ಡರ್ ಸಿಟಿಸನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಒಂದು ಅಧಿಕ ಜನಸಂಖ್ಯೆ ಅಂದರೆ ಹಿರಿಯ ನಾಗರಿಕರ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗುವ ಸಂಭವ ಹೆಚ್ಚಿದೆ. 2050 ಇನ್ನು ಅಂದರೆ ಇನ್ನೊಂದು 10-20 ವರ್ಷದಲ್ಲಿ 1/5 ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಸೀನಿಯರ್ ಸಿಟಿಸನ್.

0: ಸೊ ನಾವು ಅವರ ಒಂದು ಹಿರಿಯ ನಾಗರಿಕರ ಒಂದು ಏನು ಅವರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರಲ್ಲ ಅದು ಹೆಚ್ಚಾಗಬಹುದು, ದ್ವಿಗುಣಗೊಳ್ಳಬಹುದು. ಇನ್ನೂ ಮೊಬಿಲಿಟಿ ಸಮಸ್ಯೆಗಳಂತೇಳಿ ನಾವು ಹೇಳ್ತೀವಿ, ಅಂದರೆ ಚಲನವಲನಗಳಲ್ಲಿ ಸಮಸ್ಯೆ. ಈ ಚಲನವಲನಗಳಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಅವರಿಗೆ ದೀರ್ಘಕಾಲದ ಅರ್ಥರೈಟಿಸ್ ಅಂತೇಳಿ ಹೇಳ್ಬೋದು, ನೀ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ಗಳು. ಸೊ ಇದರಿಂದಾಗಿ ಕೂಡ ಅವರಿಗೆ ಲಿಮಿಟೇಷನ್ ಇರ್ತದೆ, ಓಡಾಡೋದಕ್ಕೆ ಲಿಮಿಟೇಷನ್ನು. ಈ ರೀತಿ ನಾವು ಇದರ ಜೊತೆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಒಂಟಿತನ, ಆಮೇಲೆ ಎಂಪ್ಟಿನೆಸ್ ಅಂತೇಳಿ ನಾವು ಶೂನ್ಯ ಭಾವನೆ. ಇದರಲ್ಲಿ ನಾವು ಒಂದೊಂದೇ ವಿಷಯಗಳನ್ನ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನು ಅನುಭವಿಸ್ತಾ ಇರುವಂತಹ ವೃದ್ಧರು, ಅವರು ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೌದಪ್ಪ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ, ಹಾಗಾಗಿ ನಾವು ಈ ರೀತಿಯ ಒಂದು ಪರಿಸ್ಥಿತಿಗೆ ನಮ್ಮನ್ನ ನಾವು ಹೊಂದ್ಕೊಳ್ಬೇಕಂತ ಹೇಳಿ ಅವರು ಆವಾಗ ತಮ್ಮನ್ನ ತಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಬ್ಯುಸಿ ಇಟ್ಕೊಳ್ತಾರೆ, ತಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೆ. ಆದರೆ ಕೆಲವರು ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವಂತಹ ಒಂದು ಸಮಸ್ಯೆ ಹಿರಿಯ ನಾಗರಿಕರಲ್ಲಿ. ಖಿನ್ನತೆಯನ್ನ ನಾವು ವಿಶೇಷವಾಗಿ ಇಷ್ಟು ಅವರಲ್ಲಿ ಗುರುತಿಸೋದು ತುಂಬಾ ಕಷ್ಟ ಆಗ್ತದೆ, ಯಾಕೆಂದ್ರೆ ವಯೋಸಹಜ ಸಮಸ್ಯೆಗಳ ಅಥವಾ ಇದು ಖಿನ್ನತೆನ ಅದು ಕೂಡ ನಾವು ಅಲ್ಲಿ ವ್ಯತ್ಯಾಸವನ್ನ ಕಂಡುಹಿಡಬೇಕು.
1: ಮೇಡಮ್, ಹಾಗಿದ್ರೆ ಈ ಖಿನ್ನತೆ ಅಂತ ಈಗ ಹೇಳಿದ್ರೆ, ಈಗ ಸಾಕಷ್ಟು ವಯೋವೃದ್ಧರಲ್ಲಿ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕ ಆರೋಗ್ಯನೂ ಕಾಡುತ್ತೆ ಅಂತ ಹೇಳಿದ್ರೆ, ಹಾಗೇನೆ ಅವರಿಗೆ ಒಂಟಿತನ ಕಾಡುತ್ತೆ, ಖಿನ್ನತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಖಿನ್ನತೆ ಅವರಲ್ಲಿ ಉಂಟಾಗಿದೆ ಅಂತ ನಾವು ಹೇಗೆ ಗುರುತಿಸೋದು ಮೇಡಮ್? ಯಾವ್ದಾದ್ರೂ ಲಕ್ಷಣಗಳೇನಾದ್ರೂ ಇರುತ್ತಾ ಅಂತ?
0: ಖಿನ್ನತೆಗೆ ನಾವು ಹಲವಾರು ಲಕ್ಷಣಗಳನ್ನ ಗುರುತಿಸಬಹುದು. ಒಂದು ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿ, ಯಾವಾಗ್ಲೂ ಎಲ್ಲರೊಂದಿಗೆ ಬೆರೆತು ಮಾತನಾಡುವಂತಹ ವ್ಯಕ್ತಿ, ಯಾವಾಗ್ಲೂ ಉಲ್ಲಾಸದಿಂದ ಖುಷಿಯಿಂದ ಇರುವಂತಹ ಒಬ್ಬ ವ್ಯಕ್ತಿ, ನಿಧಾನವಾಗಿ ತಮ್ಮಷ್ಟಕ್ಕೆ ತಾವೇ ಒಬ್ಬರೇ ಇರೋದನ್ನ ಇಷ್ಟಪಡೋದು, ಹೊರಗಡೆ ಹೋಗೋದನ್ನ ಇಷ್ಟಪಡದೇ ಇರುವಂಥದ್ದು, ಒಂಟಿಯಾಗಿರೋದಕ್ಕೆ ಬಯಸುವಂಥದ್ದು, ಆಮೇಲೆ ಅವರ ಊಟ ತಿಂಡಿಗಳಲ್ಲಿ ಅಂದರೆ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ನೋಡ್ಬೋದು. ಇದಕ್ಕಿದ್ದಂಗೆ ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚು ಆಹಾರವನ್ನು ಸೇವಿಸೋದಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಬೇಡ ಅಂತೇಳಿ ಅನ್ನಿಸ್ತದೆ. ಇಲ್ಲಿ ಏನಾಗ್ತದೆ, ಆವಾಗ ಮನೆಯವರು ಏನು ತಿಳ್ಕೊಳ್ತಾರೆ, ಆ ವಯಸ್ಸಾಗಿದೆ ಬಿಡು, ಇವರಿಗೆ ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಅದಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವೇನೋ ಅನ್ನೋ ಹಂಗೆ ಅದನ್ನ ಪರಿಗಣಿಸ್ಬಹುದು. ಅಥವಾ ಓ ಇವ್ರಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಜಾಸ್ತಿ ಹೆಚ್ಚು ಮಾತಾಡ್ತಾ ಇಲ್ಲ ಇವ್ರಿಗೆ ಅಂತೇಳಿ ಅನ್ಬಹುದು. ಇನ್ನು ಕೆಲವೊಂದ್ಸರಿ ಏನಾಗ್ತದೆ, ಈ ವಯಸ್ಸಾದ ನಂತರ ಕೆಲವೊಮ್ಮೆ ಕುಟುಂಬದಲ್ಲಾಗ್ಲಿ ಅಥವಾ ಹೊರಗಡೆ ಅವ್ರು ಕೆಲಸ ಮಾಡುವಂತಹ ಸ್ಥಳದಲ್ಲಾಗ್ಲಿ ಈ ವಯಸ್ಸಿನ ಕುರಿತು ಒಂದು ತಾರತಮ್ಯ ಕೂಡ ಇರ್ತದೆ. ವಯಸ್ಸಾಯ್ತು ಬಿಡು, ಅವ್ರಿಗೆ ವಯಸ್ಸಾಯ್ತು, ಅವ್ರಿಗೇನು ಹೆಚ್ಚಿನ ಕೆಲಸ ಕೊಡೋದು ಬೇಡ, ಅವ್ರು ಆರಾಮಾಗಿ ಒಂದು ಕಡೆ ಇರಲಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರಲ್ಲಿರುವ ಒಂದು ಖಿನ್ನತೆಯ ಲಕ್ಷಣಗಳನ್ನ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವರು ಒಬ್ಬರೇ ಒಂಟಿಯಾಗಿ ಕುತ್ಕೊಂಡಿದ್ದಾರೆ, ಹಾ ಕುತ್ಕೊಂಡಿದ್ದಾರೆ ಬಿಡಪ್ಪ, ಆರಾಮಾಗಿರ್ಬೋದು ಅವರು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ತದೆ, ಅಂದರೆ ಕುಟುಂಬ ಸದಸ್ಯರಲ್ಲಿ ಮೂಡ್ಬೋದು. ಆರಾಮಾಗಿದ್ದಾರಲ್ಲ ಬಿಡು, ಊಟ ತಿಂಡಿ ಮಾಡ್ಕೊಂಡಿದ್ದಾರೆ ಬಿಡು, ಮಲ್ಕೊಂತಾರೆ ಅಂದ್ರೆ ಅವ್ರ ನಿದ್ರೆ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದಾರೆ ಇಲ್ವಾ ಅದು ಗಮನಕ್ಕೆ ಬರೋದೇ ಇಲ್ಲ ಎಷ್ಟೊಂದು ಸಾರಿ. ಹಾಗಾಗಿ ಖಿನ್ನತೆಯನ್ನ ಗುರುತಿಸೋದು ತುಂಬಾನೇ ಕಷ್ಟ, ಆದ್ರೆ ಖಿನ್ನತೆಯನ್ನ ಗುರುತಿಸೋದು ಅಷ್ಟೇ ಮುಖ್ಯ.
1: ಮೇಡಮ್, ಈಗ ಇನ್ನು ಈ ಒಂದು ನಿವೃತ್ತಿಯ ನಂತರ ಇಷ್ಟು ವರ್ಷ ನಾ ಕೆಲಸ ಮಾಡಿದೆ, ಇನ್ನು ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಅವರಿಗೆ ಒಂದು ಖಾಲಿತನ ಕಾಣಿಸ್ಕೊಳ್ಳುತ್ತೆ ಅಂತ ತಾವ್ ಹೇಳಿದ್ರಿ. ಜೊತೆ ಜೊತೆಗೆ ಯಾರನ್ನಾರು ಕುಟುಂಬದ ಸದಸ್ಯರನ್ನ ಕಳೆದುಕೊಂಡಾಗ ಅವರಿಗೆ ನೋವಾಗುತ್ತೆ ಅಂತ ತಾವ್ ತಿಳಿಸ್ತಾ ಇದ್ರಿ. ಈಗ ಇಂತಹ ಸಂದರ್ಭದಲ್ಲಿ ಅವರು ಆ ಖಾಲಿತನವನ್ನ ಹೇಗೆ ಎದುರಿಸ್ಬೇಕು?
0: ಈ ನಾವು ಎಷ್ಟೊಂದು ಜನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ಅವ್ರನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಕೆಲವೊಂದು ಸಂದರ್ಭದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ಅಯ್ಯೋ ನಾ ಯಾವಾಗ ರಿಟೈರ್ ಆಗ್ಬಿಡ್ತೀನಪ್ಪ, ಒಂದು 9 to 5 ಜಾಬ್ ಮಾಡ್ತಾ ಇದ್ದೀನಿ, ನಾ ಬೆಳಗ್ಗೆ ಬೇಗ ಎದ್ದು ಓಡಬೇಕು, ನಾ ಬೇಗ ಎದ್ದು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಕೆಲಸಕಡೆ ಹೋಗ್ಬೇಕು, ಯಾವಾಗ ಮುಗಿಯುತ್ತಿದ್ದು, ಯಾವಾಗ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ, ರಿಟೈರ್ಡ್ ಆದ ನಂತರ ನಾನು ಖುಷಿಯಾಗಿರ್ತೀನಿ, ಆರಾಮವಾಗಿರ್ತೀನಿ ಅಂತ ಹೇಳಿ ತುಂಬಾ ಜನ ಅಂದ್ಕೊಳ್ತಿರ್ತಾರೆ, ಈ ಕೆಲಸದ ಒತ್ತಡ ನಮಗೆ ಸಾಕು ಅಂತ ಹೇಳಿ. ಆದರೆ ಆ ಭಾವನೆ ಏನಿರ್ತದಲ್ಲ ರಿಟೈರ್ಮೆಂಟ್ ಆದ ನಂತರ, ಅದು ಕೇವಲ ಕೆಲವು ತಿಂಗಳವರೆಗಷ್ಟೇ ಇರ್ತದೆ, ಅದು ಕೆಲವು ತಿಂಗಳವರೆಗಷ್ಟೇ ಯು ಎಂಜಾಯ್ ದಟ್ ಫ್ರೀಡಮ್, ಹಾ ನಂಗೆ ಟೈಮ್ ಸಿಕ್ತಲ್ಲ, ಓ ಐ ಆಮ್ ಫ್ರೀ ನೌ ಅಂತ ಹೇಳಿ. ಬಟ್ ಆದರೆ ಗ್ರ್ಯಾಜುವಲ್ ಆಗಿ ಆ ವ್ಯಕ್ತಿಯಲ್ಲಿ ತಾನು ಏನೋ ಕಳ್ಕೊಂಡ ಭಾವನೆ ಶುರು ಆಗ್ತದೆ. ಅಂದರೆ ಈಗ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕಚೇರಿಗಳ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೊಂದು ಐಡೆಂಟಿಟಿ ಅಥವಾ ಗುರುತು ಅನ್ನೋದು ಇರ್ತದೆ, ಜನ ಅವ್ರನ್ನ ಗುರುತಿಸ್ತಿರ್ತಾರೆ. ಸೊ ನಿವೃತ್ತಿ ಆದ ನಂತರ ಯಾರು ಕೇಳ್ತಾರೆ ನಮ್ಮನ್ನ? ಸೊ ಎಲ್ಲೋ ಒಂದು ಕಡೆ ನಾನು ನನ್ನ ಐಡೆಂಟಿಟಿನ ಕಳ್ಕೊಂಡ್ಬಿಟ್ನೇನೋ ಅನ್ನೋ ಒಂದು ಭಾವನೆ, ನಾನು ಮುಖ್ಯ ಇಲ್ವಾ, ಇನ್ನು ನಂದು ಇಂಪಾರ್ಟೆನ್ಸೇ ಇಲ್ವಾ ಅನ್ನೋ ಒಂದು ಭಾವನೆ ಅವರಲ್ಲಿ ಶುರು ಆಗ್ತದೆ. ಇನ್ನು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದ ನಂತರ ಮನೆಯಲ್ಲಿ ಹೆಚ್ಚು ಸಮಯನ ಕಳೀತಿರ್ತಾರೆ, ಅವಾಗ ಮನೆಯವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಓ ಫ್ರೀ ಆಗಿದ್ದೀರಲ್ಲ, ಸ್ವಲ್ಪ ಮನೆಯಲ್ಲಿ ಸಹಾಯ ಮಾಡಿ, ಸ್ವಲ್ಪ ಈ ಕೆಲಸ ಮಾಡಿ, ಆ ಕೆಲಸ ಮಾಡಿಕೊಡಿ, ಇಲ್ಲಿ ಹೋಗಿ ಬನ್ನಿ, ಅಲ್ಲಿ ಹೋಗಿ ಬನ್ನಿ. ಸೊ ಒಂದು ರೀತಿ ಅವರ ಕೀಳರಿಮೆ ಶುರು ಆಗ್ತಾ ಹೋಗ್ತದೆ. ನಾನು ವರ್ಕ್ ಕೆಲಸ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಪ್ರಾಮುಖ್ಯತೆ ಇತ್ತು, ನಾ ಎಲ್ಲಿ ಆ ಪ್ರಾಮುಖ್ಯತೆಯನ್ನು ಕಳ್ಕೊಂಡ್ಬಿಟ್ಟೆ, ಸಿಕ್ಕ ಸಮಯನ ನಾನು ಹೆಂಗೆ ಕಳೀಲಿ, ಯಾವ ರೀತಿ ಕಳೀಲಿ ಅಂಥೇಳಿ. ಅದ್ರ ಜೊತೆ ಜೊತೆಗೆ ಫೈನಾನ್ಷಿಯಲ್, ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ. ಸೊ ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇತ್ತು, ಈಗ ನಾನು ಒಂದು ರೀತಿ ಅವಲಂಬಿತನಾಗಬೇಕಲ್ಲ ಅನ್ನೋ ಒಂದು ಭಾವನೆ. ಈ ಎಲ್ಲ ಭಾವನೆಗಳು ಒಂದು ಸಮ್ಮಿಶ್ರಣ, ಒಂದು ರೀತಿ ಕೆಲವೊಮ್ಮೆ ಖಿನ್ನತೆಗೂ ದುಡಬಹುದು, ಅಥವಾ ಕೆಲವೊಮ್ಮೆ ಅವರು ಇದರಿಂದ ಹೊರಗೆ ಬರಲಾರದೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ಬೋದು. ಈಗ ನಾವೆಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ, ಅಂದರೆ ಸ್ಕ್ಯಾಮ್, ಸೈಬರ್ ಸ್ಕ್ಯಾಮ್ಗೆ ಒಳಗಾಗೋದು ರಿಟೈರ್ಡ್ ಆದವರು, ಆಮೇಲೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆಮೇಲೆ ಇನ್ನೂ ಹಲವಾರು ರೀತಿಯ, ಅಂದರೆ ಇದರ ಜೊತೆ ಜೊತೆಗೆ ಕಾಯಿಲೆಗಳು ಸೇರ್ಕೊಂಡು ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಹೊರಗೆ ಬರಬೇಕವು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರನೂ ಕೂಡ ಅವರು ತಮ್ಮ ಆರೋಗ್ಯ ಚೆನ್ನಾಗಿದೆ, ನಾನು ನಿಭಾಯಿಸಬಲ್ಲೆ ಅಂತಂದರೆ ಮತ್ತೆ ಬೇರೆ ವೃತ್ತಿಯನ್ನು ಅವರು ಜಾಯಿನ್ ಆಗೋದು ಉತ್ತಮ. ಸೊ ಬೇರೆ ವೃತ್ತಿಯನ್ನು ನಿಭಾಯಿಸಬಹುದು, ಅದರ ಜೊತೆ ಜೊತೆಗೆ ಬೇರೆ ಒಂದು, ಅಂದರೆ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಪರ್ಪಸ್ ಇನ್ ಲೈಫ್ ಅಂತೇಳಿ ಹೇಳ್ತೀವಿ. ಈಗಂತೂ ನಮಗೆ ಹಲವಾರು ಚಟುವಟಿಕೆಗಳಿದೆ ನಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ನಾವು ಸಾಮಾಜಿಕವಾಗಿ ಸೋಷಲ್ ವರ್ಕ್ ಮಾಡಬಹುದು, ಅಥವಾ ಯಾವುದಾದ್ರು ಎನ್ ಜಿ ಒ ಜೊತೆ ಕೆಲಸ ಮಾಡಬಹುದು, ಜೊತೆಗೆ ನಾವೇ ಏನಾದರೂ ಹೊಸದಾಗಿ ಕಲಿಯುವಂಥದ್ದು, ಜೊತೆಗೆ ನಮ್ಮ ಇತರ ಸ್ನೇಹಿತರು, ಅಂದರೆ ಕಾಂಟೆಂಪರರೀಸ್ ಅಂತೇಳಿ ಹೇಳ್ತೀವಿ, ನಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇತರ ರಿಟೈರ್ಡ್ ಆದವರು ಇರಬಹುದು, ರಿಟೈರ್ ಆಗೋದಕ್ಕೆ ಯಾರು ವೇಟಿಂಗಲ್ಲಿ ಇರ್ತಾರಲ್ಲ, ಅವರ ಜೊತೆ ಕುಡ್ಕೊಂಡು ಏನಾದರೂ ಒಂದು ಸಾಮಾಜಿಕವಾಗಿ ಅವ್ರ ಜೊತೆ ಒಂದು ನೆಟ್ವರ್ಕಿಂಗ್ ಮಾಡೋದು, ಸೀಕಿಂಗ್ ಸೋಷಲ್ ಸಪೋರ್ಟ್ ಅಂತೇಳಿ ನಾವು ಹೇಳ್ತೀವಿ ಸಪೋರ್ಟ್. ಸೊ ಅಂದರೆ ಸೋಷಲ್ ಕಮ್ಯುನಿಕೇಷನ್. ಸೊ ಇನ್ಫ್ಯಾಕ್ಟ್ ಒಂದು ರೀತಿ ಸಾಮಾಜಿಕವಾಗಿ ನಾವು ಏನು ಒಂದು ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಬೇಕು, ಸಾಮಾಜಿಕ ಬೆಂಬಲವನ್ನು ಪಡೆದುಕೊಳ್ಬೇಕು, ಇಟ್ಸ್ ಲೈಕ್ ಪ್ರಿಸ್ಕ್ರೈಬಿಂಗ್ ಎ ಮೆಡಿಸಿನ್ ಫಾರ್ ದೆಮ್. ಅದೊಂದು ರೀತಿ ಅವರಿಗೆ ಚಿಕಿತ್ಸೆ ಅಂತೇಳಿ, ಔಷಧಿ ಅಂತೇಳಿ ಹೇಳ್ಬೋದು. ಈ ಸೊ ಈ ಲೋನ್ಲಿನೆಸ್ಸಿಂದ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರ ಕಾಡುವಂತಹ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ, ಈ ರೀತಿಯ ಹಲವಾರು ಚಟುವಟಿಕೆಗಳಲ್ಲಿ, ಅಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ಹವ್ಯಾಸಗಳು ಅಥವಾ ಚಟುವಟಿಕೆಗಳಿಗೆ ನಮಗೆ ಸಮಯ ಸಿಕ್ಕಿರಲ್ಲ. ಸೊ ಆ ಹವ್ಯಾಸಗಳನ್ನ ಈಗ ಮತ್ತೆ ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಸಣ್ಣ ಪುಟ್ಟ ಉದಾಹರಣೆ ಅಂತಂದರೆ ಮನೆಯಲ್ಲೇ ಗಾರ್ಡನ್ ಮಾಡ್ಕೊಳ್ಳೋವಂಥದ್ದು, ಅಂದರೆ ನಾವು ತುಂಬ ಜನರನ್ನ ನೋಡಿದ್ದೀನಿ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಅಥವಾ ನನ್ನ ಕೆಲವು ಸ್ನೇಹಿತರು ಈಗ ಹೊಸದಾಗಿ ಸಂಸ್ಕೃತವನ್ನು ಕಲಿತಾ ಇದ್ದಾರೆ, ಏನಾದ್ರು ಒಂದು ಹೊಸ ಹಾಬೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಅಲ್ಲಿ ಕನೆಕ್ಷನ್ ಸಹ ಸಿಗುತ್ತೆ. ನಿಮ್ಮ ಜೊತೆ ಬೇರೆ ಹಲವಾರು ಜನರು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಮಾತಾಡೋದಕ್ಕೆ ಸಿಗುತ್ತೆ, ಹಂಚ್ಕೊಳ್ಳೋದಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಜನರು ಇರ್ತಾರೆ. ಸೊ ಈ ರೀತಿ ತೊಡಗಿಸ್ಕೊಳ್ಳೋದ್ರಿಂದ ಚಟುವಟಿಕೆಯಿಂದ ಇರಬಹುದು.
1: ಮೇಡಮ್, ಈಗ ವಯಸ್ಸಾದ್ಮೇಲೆ ಈ ಮರು ಅನ್ನೋದು ಸಹಜ, ಸಾಮಾನ್ಯವಾದಂತಹ ಈ ಮರುವಿಗೂ ಹಾಗೇನೆ ಇವಾಗ ಡೆಮೆನ್ಶಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
0: 60 ಅರಳು ಮರಳು ಅಂತೇಳಿ ಹೇಳ್ತಾರೆ. ಈ ಮರು ಅನ್ನೋದು ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಕೂಡ ಎಷ್ಟೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲಿ ಇಟ್ಟಿರ್ತೀವಿ ನಾವು ಕೂಡ ಮರೆತು ಬಿಡ್ತೀವಿ. ಈ ವಯೋಸಹಜ ಮರವು ಅಂತಂದರೆ ಏನಪ್ಪ ಅಂತಂದರೆ, ಹಲವಾರು ರೀತಿಯ ನಮ್ಮದು ಒತ್ತಡಗಳು ಅಥವಾ ನಮ್ಮ ಪ್ರಯಾರಿಟೀಸ್, ನಾವು ಏನು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ಲ ಚಟುವಟಿಕೆಗಳು, ಅಂತಹ ಪ್ರಾಮುಖ್ಯತೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಗಳನ್ನು ಮರೆತು ಬಿಡಬಹುದು, ಅದು ನಾರ್ಮಲ್ ಅದು. ಆದರೆ ಈ ಡಿಮೆನ್ಷಿಯಾ ಕಾಯಿಲೆ ಏನು ಹಿರಿಯ ನಾಗರಿಕರಲ್ಲಿ ನಾವು ನೋಡ್ತೇವಲ್ಲ, ಅದು ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ಸ್ ಡಿಸೀಸ್ ಅಂತೇಳಿ ಹೇಳ್ತೀವಿ, ಅಂದರೆ ಮೋಸ್ಟ್ ಕಾಮನ್ ಅದು. ಅದರಲ್ಲಿ ಬೇರೆ ಬೇರೆ ಥರದ ವಿಧಗಳು ಇದೆ, ವ್ಯಾಸ್ಕುಲಾರ್ ಡಿಮೆನ್ಷಿಯಾ ಅಂತೀವಿ, ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ, ದೇರ್ ಆರ್ ಸೋ ಮೆನಿ ಅದರ್ ವೆರೈಟೀಸ್. ಆದರೆ ಸಾಮಾನ್ಯವಾಗಿ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಅಲ್ಝೈಮರ್ಸ್ ಡಿಮೆನ್ಷಿಯಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಕನ್ಸಿಸ್ಟೆಂಟ್ ಆಗಿ, ಅಂದರೆ ಕನ್ಸಿಸ್ಟೆಂಟ್ ಆಗಿ ಅಂತಂದರೆ ಯಾವಾಗಲೂ, ಅಂದ್ರೆ ದಿನದ ಹೆಚ್ಚಿನ ಭಾಗದಲ್ಲಿ ಅವರು ಹೊಸ ವಿಷಯಗಳನ್ನ ಮರ್ತು ಬಿಡ್ತಿರ್ತಾರೆ. ಅಂದ್ರೆ ಉದಾಹರಣೆಗೆ ಇವತ್ತು ಬೆಳಿಗ್ಗೆ ಅವರು ಏನ್ ತಿಂಡಿ ತಿಂದ್ರು ಅನ್ನೋದನ್ನ ಅವರು ಸ್ವಲ್ಪ ಒತ್ತ ನಂತರ ಬಿಟ್ಟ ನಂತರ ನೀವು ಕೇಳಿದ್ರೆ ಅವ್ರಿಗೆ ಅದ್ರದ್ದು ನೆನಪಿರೋದಿಲ್ಲ. ಎಷ್ಟೊಂದ್ಸರಿ ಅದನ್ನ ಮತ್ತೆ ಮನೇಲಿ ಕೇಳ್ತಾರೆ, ನಂಗೆ ತಿಂಡಿ ಕೊಟ್ಟಿಯಾ ಅಂತ ಹೇಳಿ, ಅಥವಾ ನಾನು ಮೆಡಿಸಿನ್ ತಗೊಂಡ, ಹಿಂಗೆ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಇನ್ನು ಇದು ಮರವ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಈ ಮುಂಚೆ ಏನೇನು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ಲ, ಅದನ್ನು ಕೂಡ ಅವರು ಸರಿಯಾಗಿ ನಿರ್ವಹಿಸೋದಕ್ಕೆ ಕಷ್ಟ ಆಗ್ತದೆ. ಅಂದರೆ ಉದಾಹರಣೆಗೆ ಬಟ್ಟೆ ಹಾಕ್ಕೊಳ್ಳೋದಿರಬಹುದು, ಅಥವಾ ಅಂಗಡಿಗೆ ಹೋಗಿ ಏನಾದರೂ ಸಾಮಾನುಗಳನ್ನ ತೆಗೆದುಕೊಳ್ಳುವಂಥದ್ದಿರಬಹುದು. ಜೊತೆಗೆ ಜಿಯೋಗ್ರಾಫಿಕಲ್ ಮೆಮೊರಿ ಅಂತ ಏನು ಹೇಳ್ತೀವಲ್ಲ, ಆ ಜಿಯೋಗ್ರಾಫಿಕಲ್ ಮೆಮೊರಿ ಕೂಡ ಅಫೆಕ್ಟ್ ಆಗಿರ್ತದೆ. ಅಂತಂದರೆ ಒಂದು ಸಾರಿ ಮನೆಯಿಂದ ಹೊರಗೆ ಬಿದ್ದರಪ್ಪ ಅಂತಂದರೆ ಅವ್ರಿಗೆ ವಾಪಸ್ ಮನೆಗೆ ಬರೋದಕ್ಕೆ ದಾರಿ ಗೊತ್ತಾಗದೇ ಇರಬಹುದು. ಸೊ ಆವಾಗ ಈ ರಸ್ತೆ ಅಂತೇಳಿ ಹುಡುಕಾಡ್ಕೊಂಡು ಎಷ್ಟೊಂದು ಸಾರಿ ಅವರು ಕಳೆದು ಹೋಗುವಂತಹ ಸಂದರ್ಭಗಳಿರ್ತದೆ. ಅವರು ಮುಂಚೆ ಯಾವ ರೀತಿ ಚಟುವಟಿಕೆಯಿಂದ ಇರ್ತಾರಲ್ಲ, ಆ ಎಲ್ಲ ಅವರ ದೈನಂದಿನ ಚಟುವಟಿಕೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಸೊ ಕೆಲವೊಂದ್ಸರಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನ ಮರೆತು ಬಿಡ್ತಾರೆ, ಘಟನೆಗಳನ್ನ ಮರೆತು ಬಿಡ್ತಾರೆ. ಸಣ್ಣ ಪುಟ್ಟ ಈಗ ಹಣಕಾಸಿನ ವ್ಯವಹಾರಗಳಿರ್ಬೋದು, ಅಂಥ ಸಣ್ಣ ಪುಟ್ಟ ಹಣದ ವ್ಯವಹಾರಗಳನ್ನೆಲ್ಲ ಅವರು ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನೋಡ್ಬೋದು. ಅಂದರೆ ವ್ಯಕ್ತಿತ್ವ, ಅವರ ನಡವಳಿಕೆ, ಎಷ್ಟೊಂದು ಜನ ನಾವು ಪೇಷಂಟ್ಗಳನ್ನ ನೋಡಿದ್ದೀವಿ, ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅವರು ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಒಂದು ರೀತಿ ಎಮೋಷ್ನಲಿ ಲೆಬೈಲ್ ಅಂತ ಹೇಳಿ ನಾವು ಹೇಳ್ಬೋದು. ತುಂಬ ಬೇಗ ಎಮೋಷ್ನಲ್ ಆಗ್ಬಿಡೋದು, ತುಂಬ ಬೇಗ ಅಳ್ಲಿಕ್ಕೆ ಶುರು ಮಾಡೋದು, ಅಥವಾ ಜನರ ಮೇಲೆ ಸಂಶಯ ಮಾಡೋದಕ್ಕೆ ಶುರು ಮಾಡೋದು. ಓ, ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇರ್ಬೋದು, ಇವರೆಲ್ಲ ನನ್ನಿಂದೇನೋ ಕದಿಲಿಕ್ಕೆ ಇದು ಮಾಡ್ತಿದ್ದಾರೆ, ನನಗೇನಾದರೂ ಮಾಡ್ತಾರೆ, ಈ ರೀತಿ ಒಂದು ಸಂಶಯದ ಭಾವನೆಗಳು ಬರ್ಬೋದು. ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ಳೋವಂಥದ್ದು, ಯಾರನ್ನೂ ನೋಡಿದ ತಕ್ಷಣ ಮತ್ತೆ ಯಾರೋ ಅಂತೇಳಿ ತಿಳ್ಕೊಂಡು ಅವ್ರ ಮೇಲೆ ಕೂಗಾಡುವಂಥದ್ದು, ಚೀರಾಡುವಂಥದ್ದು, ಜಗಳ ಆಡುವಂಥದ್ದು, ಕೊನೆಗೆ ಇದ್ದಕ್ಕಿದ್ದಂಗೆ ಎಲ್ಲ ಬಟ್ಟೆಗಳನ್ನ ತೊಗೊಂಡು ನಾ ಹೋಗ್ತೀನಂತೇಳಿ ಹೊರಟು ಬಿಡುವಂಥದ್ದು, ಈ ರೀತಿ ಹಲವಾರು ಅವರ ನಾವು ಬಿಹೇವಿಯರ್ ಆ್ಯಂಡ್ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಆಫ್ ಡಿಮೆನ್ಷಿಯಾ ಅಂತೇಳಿ ಹೇಳ್ತೀವಿ. ಇನ್ನೂ ಹಲವಾರು ಈ ಥರ ಲಕ್ಷಣಗಳನ್ನು ನಾವು ಅವರಲ್ಲಿ ಕಾಣಬಹುದು.
1: ಮೇಡಮ್, ಈಗ ಕೆಲವೊಮ್ಮೆ ನಮ್ಮ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕೆಲವೊಂದ್ಸತಿ ಹಿಂಜರಿತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಟುಂಬದವರು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಹಾಗೇನೆ ಅವರನ್ನು ಹೇಗೆ ಅರ್ಥ ಮಾಡಿಕೊಂಡು ಅವರನ್ನು ಬೆಂಬಲಿಸಬೇಕು ಅಂತ?
0: ಇಲ್ಲಿ ಕುಟುಂಬ ಸದಸ್ಯರ ಪಾತ್ರ, ಕುಟುಂಬ ಸದಸ್ಯರು ಒಂದೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಹಿರಿಯ ನಾಗರಿಕರು ಮತ್ತು ಅವರ ನಡುವೆ ಒಂದು ಜನರೇಷನ್ಸ್ ಗ್ಯಾಪ್ ಇರ್ತದೆ. ಹಿರಿಯ ನಾಗರಿಕರು ಅವರು ಬೆಳೆದು ಬಂದ ಒಂದು ವಾತಾವರಣ, ಪರಿಸ್ಥಿತಿ, ಅಥವಾ ಒಂದು ಕಲ್ಚರ್ ಅಂತೇಳಿ ಏನು ಹೇಳ್ತೀವಿ, ಅದು ಈಗಿನ ಒಂದು ವಾತಾವರಣಕ್ಕಾಗಲಿ ಅಥವಾ ಕಲ್ಚರ್ಗಾಗಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಇದು ಈ ಕುಟುಂಬ ಸದಸ್ಯರು ಏನಾಗ್ತದೆ, ಓ ನಿಮ್ಮ ಟೈಮಲ್ಲಿ ಹೀಗಿತ್ತು ಆಗಿತ್ತು ಅಂತೇಳಿ ಅವ್ರಿಗೆ ಅಂದರೆ ಒಂದು ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡೋ ಬದಲು ಅದನ್ನು ನಾವು ಗೌರವಿಸಬೇಕು. ಅವರ ಒಂದು ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು, ವಾತಾವರಣ ಹೇಗಿತ್ತು, ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಂದರೆ ಕುಟುಂಬ ಸದಸ್ಯರು, ಹೌದು ನಮ್ಮ ಅಜ್ಜ ಅಜ್ಜಿ ಬೆಳೆದು ಬಂದ ರೀತಿ ಇದೇ ರೀತಿ ಇತ್ತು. ಸೊ ಹಾಗಾಗಿ ಅವರು ಕೂಡ ಏನಾಗ್ತದೆ, ಅಜ್ಜ ಅಜ್ಜಿ ತಮ್ಮ ಏನು ವಾತಾವರಣದಲ್ಲಿ ಏನು ತಾವು ಬೆಳೆದು ಬಂದ ಒಂದು ವಾತಾವರಣವನ್ನು ಅವರು ಮತ್ತೆ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಇವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೌದಪ್ಪ, ಇದು ಹೊಸ ಯುಗ ಇದೆ, ಎಲ್ಲವೂ ಒಂದು ರೀತಿ ಕಂಪ್ಯೂಟರ್ ಆ್ಯಂಡ್ ಸ್ಮಾರ್ಟ್ಫೋನ್ ಭರಿತ ವಾತಾವರಣ, ಇಂಟರ್ನೆಟ್ ಡ್ರಿವನ್, ಒಂದು ರೀತಿ ಡಿಜಿಟಲ್ ರಿಲೇಷನ್ಶಿಪ್ಸ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಕುಟುಂಬಸ್ಥರು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು. ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಅವರಿಗೆ ತಿಳಿಸಿ ಹೇಳೋದ್ರಿಂದ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಅವರು ಯಾಕೆಂದರೆ ಹಿರಿಯರು ಯಾವಾಗಲೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಹಾಗಾಗಿ ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ಹಲವಾರು ಸಮಸ್ಯೆಗಳು, ಅವ್ರ ಜೊತೆ ಹೆಚ್ಚು ಕೂತು ಮಾತಾಡುವಂಥದ್ದು, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳುವಂಥದ್ದು, ಅವರ ಅನುಭವಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದು, ಇದನ್ನು ನಾವು ಮಾಡೋದ್ರಿಂದ ಅವರಿಗೂ ಕೂಡ ಒಂದು ರೀತಿ ಸಂತೋಷ ಆಗುತ್ತದೆ. ಹೌದಪ್ಪ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇದ್ದಾರೆ, ನಮ್ಮ ಅನುಭವಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ಹಿರಿಯರಿಗೂ ಆ ಒಂದು ವಾತಾವರಣ ನಿರ್ಮಿತ ಆಗಬೇಕು ಮನೆಯಲ್ಲಿ.
1: ಈಗ ಮೇಡಮ್ ತಾವ್ ಹೇಳ್ತಾ ಇದ್ರಿ, ಹಿರಿಯ ನಾಗರಿಕರು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾ, ಸಮಾಜದೊಂದಿಗೆ ಬರೀತಾ, ಜೊತೆಗೆ ಅವರದೇ ಆದ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ತಾವ್ ತಿಳಿಸ್ತಾ ಇದ್ರಿ. ಇನ್ನು ಅವರಿಗೆ ವ್ಯಾಯಾಮ ಆಗಿರ್ಬೋದು, ಯೋಗ, ಧ್ಯಾನ, ಜೊತೆಗೆ ನಿದ್ರೆ, ಆಹಾರ ಎಷ್ಟು ಮುಖ್ಯವಾಗುತ್ತೆ ಅಂತ ಮೇಡಮ್?
0: ತುಂಬಾನೇ ಮುಖ್ಯ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆಕ್ಚುಲಿ ಹೆಲ್ದಿ ಏಜಿಂಗ್ ಡಿಕೇಡ್ ಅಂತ ಹೇಳಿ ಕರೆದಿದೆ. ಅಂತಂದ್ರೆ ಏಜಿಂಗ್ ಅನ್ನೋದು ಅಂದ್ರೆ ವಯಸ್ಸಾಗುವುದು ಒಂದು ಸಹಜ ಪ್ರಕ್ರಿಯೆ, ನಾವೆಲ್ಲ ಅದನ್ನ ಒಪ್ಕೊಳ್ಬೇಕು. ಬಟ್ ಅದರಲ್ಲಿನೂ ಕೂಡ ನಾವು ಆರೋಗ್ಯಕರವಾಗಿ ವೃದ್ಧಾಪ್ಯದೆಡೆಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇದು ಏನಪ್ಪ, ಇದು ಆರೋಗ್ಯಕರವಾಗಿ ಅಥವಾ ಆಕ್ಟಿವ್ ಆಗಿ ಅಥವಾ ಹೆಲ್ದಿ ಏಜಿಂಗ್ ಅಂತಂದ್ರೆ, ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಸೊ ಈಗ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು? ಮೊದಲನೇದಾಗಿ ವಯೋಸಹಜ ಕಾಯಿಲೆಗಳನ್ನ ಒಪ್ಕೊಳ್ಬೇಕು, ನಾವು ಒಪ್ಕೊಳ್ಬೇಕು. ಅದನ್ನ ಒಪ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು. ಸೊ ಕಾಲಕಾಲಕ್ಕೆ ತಕ್ಕಂಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡು, ಸಕ್ಕರೆ ಕಾಯಿಲೆ ಇತ್ತಪ್ಪ ಅಂದ್ರೆ ಅದನ್ನ ನಿಯಂತ್ರಣದಲ್ಲಿಡುವಂಥದ್ದು, ಬಿ ಪಿ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆ ಇತ್ತಂದ್ರೆ ಅದಕ್ಕೆ ಅಗತ್ಯ ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂಥದ್ದು ಒಂದು. ಇದು ದೈಹಿಕವಾಗಿ ನಮ್ಮ ಏನು ಈಗಾಗಲೇ ದೈಹಿಕ ಕಾಯಿಲೆಗಳಿದೆ ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೊಂಡು, ಇದರ ಜೊತೆ ಜೊತೆಯಲ್ಲಿ ಯೋಗ ಇರ್ಬೋದು, ಯಾವುದಾದರೂ ದೈಹಿಕ ಚಟುವಟಿಕೆ. ಈಗ ಹಲವಾರು ಹಿರಿಯ ನಾಗರಿಕರಲ್ಲಿ ಫಿಸಿಕಲಿ ಏನು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರಂಗೆ ಅವರು ಜಿಗ್ದಾಡೋದಕ್ಕಂತೂ ಆಗೋದಿಲ್ಲ ಎಕ್ಸಸೈಸ್ ಮಾಡಬೇಕು ಅಂಥೇಳಿ. ಸೊ ಅವರ ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಅವರು ಚಟುವಟಿಕೆಗಳನ್ನ ಮಾಡಬಹುದು ಅದನ್ನು ಅವರು ಸೂಕ್ತ ಸಲಹೆಯೊಂದಿಗೆ ಮಾಡೋದು ಉತ್ತಮ. ಈಗ ಯೋಗ ಇರಬಹುದು ಅಥವಾ ಏರೋಬಿಕ್ಸ್ ಇರ್ಬೋದು, ಸ್ವಿಮ್ಮಿಂಗ್, ಎಷ್ಟೊಂದು ಜನ ಸ್ವಿಮ್ಮಿಂಗ್ ಇಸ್ ಗುಡ್ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ದೈಹಿಕ ಚಟುವಟಿಕೆ ಇರಲಿ, ಅದನ್ನು ಸೂಕ್ತ ವೈದ್ಯರ ಸಲಹೆ ಪಡೆದು ಆ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗೋದು ಒಳ್ಳೆಯದು. ಸೊ ಇದು ದೈಹಿಕ ಚಟುವಟಿಕೆ ಆಯಿತು. ಇನ್ನು ನಿದ್ರೆ ಅಂತೂ ಅತಿ ಮುಖ್ಯ. ಈ ನಿದ್ರಾಹೀನತೆ ಅನ್ನೋದು ಬರೇ ಒಂದು ಸಮಸ್ಯೆ ಅಲ್ಲ, ಅದು ಅದರಿಂದ ಹಲವಾರು ಸಮಸ್ಯೆಗಳನ್ನ ಅದು ಅಂದರೆ ದಾರಿ ಮಾಡಿಕೊಡುತ್ತೆ. ಸೊ ಈ ನಿದ್ರಾಹೀನತೆ ತುಂಬ ಸಾಮಾನ್ಯ ಹಿರಿಯರಲ್ಲಿ, ಅಂದರೆ ವಯಸ್ಸಾದಂಗಾದಂಗೆ ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ನಿದ್ರಾಹೀನತೆಯಿಂದ ಹೊರಗೆ ಬರೋದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ನಾವು ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಸೊ ನಿದ್ರೆಯನ್ನು ಅಂದರೆ ಮೆಡಿಸಿನ್ ಇಲ್ಲದೇನೆ ಈಗ ಹಲವಾರು ಜನ ಏನು ಮಾಡ್ತಾರೆ, ನಿದ್ರೆ ಬರ್ತಾ ಇಲ್ಲ ಅಂತಂದರೆ ವಯಸ್ಸಾದ ನಂತರ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ. ಸೊ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ದೇನೆ ಯಾವ ರೀತಿ ಸಹಜವಾಗಿ ನಿದ್ರೆಯನ್ನು ಮಾಡಬೇಕು, ಸೊ ಅದರ ಸಲುವಾಗಿ ಕೆಲವೊಂದು ಟೆಕ್ನಿಕ್ಸ್ ಇರ್ತದೆ. ಸೊ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡುವಂಥದ್ದು, ತಮ್ಮ ಪುಸ್ತಕಗಳನ್ನು ಓದುವಂಥದ್ದು, ಇನ್ನು ಸ್ಲೀಪ್ ಹೈಜೀನ್ ಅಂತೇಳಿ ನೀವು ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡಿದ್ರಪ್ಪ ಅಂತಂದರೆ ನಿದ್ರೆಯ ಸಮಸ್ಯೆನೂ ನೀಗಬಹುದು.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಒಂದು ವಂಚನೆಗೆ ಒಳಗಾಗ್ತಾರೆ ಹಿರಿಯ ನಾಗರಿಕರು ಅಂತ ಹೇಳ್ತಾ ಇದ್ರಿ. ಈಗ ಸಾರ್ವಜನಿಕ ಮಾಧ್ಯಮಗಳನ್ನ ಜಾಗರೂಕವಾಗಿ ಅವರು ಬಳಸಬೇಕು ಅಂದ್ರೆ ಯಾವ ರೀತಿ ಬಳಸಬೇಕು?
0: ಒನ್ ಆಫ್ ದ ಐ ಥಿಂಕ್ ಬೆಸ್ಟ್ ಕ್ವಶನ್ ಫಾರ್ ದ ಕರೆಂಟ್ ಟ್ರೆಂಡ್, ಡಿಜಿಟಲ್ ಎಕ್ಸ್ಕ್ಲೂಷನ್. ಸೊ ಈ ಡಿಜಿಟಲ್ ಲಿಟ್ರಸಿ ಅನ್ನೋದು ನಮ್ಮ ಹಿರಿಯ ನಾಗರಿಕ ಈಗಲೂ ಕೂಡ ಕಬ್ಬಿಣದ ಕಡಲೆ ಇದ್ದಂಗೆ. ಅದು ಅವರು ಹೊಸದಾಗಿ ಎಲ್ಲ ಕಲ್ತ್ಕೊಳ್ಬೇಕು ಅಂತಂದರೆ ಒಂದು ಹಂತದಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಅವಾಗ ಊರಲ್ಲಿ ಎಲ್ಲೋ ಒಂದು ಕಡೆ ಕೀಳರಿಮೆನೂ ಕೂಡ ಉಂಟಾಗ್ತದೆ. ಓ, ಎಲ್ಲ ಚಿಕ್ಕ ಮಕ್ಕಳು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡಿಜಿಟಲ್ ಎಕ್ಸ್ಕ್ಲೂಷನ್ ಕೇವಲ ಫೋನ್ ಯೂಸ್ ಮಾಡೋದಷ್ಟೇ ಅಲ್ಲ, ಅವರು ತಮ್ಮ ಪೆನ್ಷನ್ನ ತೊಗೊಳ್ಳಿಕ್ಕೆ ಎ ಟಿ ಎಮ್ಗೆ ಹೋಗ್ಬೇಕಾಗ್ತದೆ. ದೇ ಡಿಪೆಂಡ್ ಆನ್ ದರ್ ಚಿಲ್ಡ್ರನ್. ಸೊ ಪ್ರತಿ ಸಾರಿ ಅವರು ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ, ಹೋಗಿ ಎ ಟಿ ಎಮ್ ಅಲ್ಲಿ ದುಡ್ಡು ತೆಗೆದುಕೊಳ್ಳೋದಿರ್ಬೋದು. ಈಗಂತೂ ಬಿಡಿ, ಫೋನ್ ಪೇ ಬಂದಿದೆ, ಬಟ್ ಅವ್ರು ಎಷ್ಟು ಫೋನ್ ಪೇ ಯೂಸ್ ಮಾಡ್ತಾರ ಅಥವಾ ಅವ್ರ ಅಕೌಂಟನ್ನ ಮಕ್ಕಳು ಯೂಸ್ ಮಾಡ್ತಾರ ಎಷ್ಟೊಂದು ಸರಿ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ತುಂಬ ಮಿಸ್ ಯೂಸ್ ಆಗ್ತಾ ಇರ್ತದೆ. ಸೊ ಡಿಜಿಟಲ್ ಲಿಟ್ರಸಿ, ಅಟ್ಲೀಸ್ಟ್ ಹೌ ಟು ಮ್ಯಾನೇಜ್ ದೇರ್ ಫೈನಾನ್ಸಸ್ ತುಂಬಾನೇ ಮುಖ್ಯ ಆಗ್ತದೆ. ಇಲ್ಲಿ ಇನ್ನೊಂದು ನೀವು ಹೇಳಿದಕ್ಕೆ ನನಗೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು. ಏನಪ್ಪಾ ಅಂತಂದ್ರೆ, ವಯಸ್ಸಾದ ನಂತರ ಎಷ್ಟೊಂದು ಜನ ಹಿರಿಯರು ಏನ್ ಮಾಡ್ತಾರೆ, ಯಾವ್ಯಾವ್ದ ಕಡೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡುಗಳನ್ನ, ಅದು ಎಷ್ಟೊಂದು ಸರಿ ಮನೇಲಿ ಹೇಳ್ಕೊಂಡಿರೋದಿಲ್ಲ. ಬಟ್ ವಯಸ್ಸಾದಂಗೆ ಮರುವು ಹೆಚ್ಚಾದ ನಂತರ ಎಷ್ಟೊಂದು ಅಂತ ಅಕೌಂಟ್ಗಳು ಈಗಲೂ ಕೂಡ ನಾವು ಬ್ಯಾಂಕ್ಗಳಲ್ಲಿ ಇದೆ, ಅನ್ಕ್ಲೇಮ್ಡ್ ಅಕೌಂಟ್ಸ್. ಸೊ ಹಾಗಾಗಿ ತಮ್ಮ ಏನು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇರಬಹುದು, ಫಿಕ್ಸ್ಡ್ ಡಿಪಾಸಿಟ್ಸ್ ಇರಬಹುದು, ಏನೇನಿದೆ ಅದನ್ನ ಅವರು ತಮ್ಮ ಪಾರ್ಟ್ನರ್ಸ್ ಜೊತೆ ಹಂಚ್ಕೊಳ್ಳೋದು ಒಳ್ಳೇದು. ಇಂಥ ಕಡೆ ಇಂಥದ್ದಿದೆ ಇಂಥದ್ದಿದೆ ಅದನ್ನ ಡಾಕ್ಯುಮೆಂಟ್ ಮಾಡಿಟ್ಕೊಳ್ಳೋದು ಒಳ್ಳೇದು. ಸೊ ಡಿಜಿಟಲ್ ಲಿಟ್ರೆಸಿಯಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್. ದೇ ಶುಡ್ ನೋ ಎಲ್ಲಿ ಏನ್ ಇಟ್ಟಿದೀವಿ, ಅಥವಾ ಅದನ್ನ ಡಾಕ್ಯುಮೆಂಟೇಶನ್ ಮಾಡಿಡಬೇಕು, ಅಥವಾ ತಮ್ಮ ಪಾರ್ಟ್ನರ್ಗೆ ಅದನ್ನ ಏನೋ ಒಂದು ಮೆಥಡ್. ಈಗ ಅದರಲ್ಲಿ ವಿಲ್ ಮೇಕಿಂಗ್ ಬಂತು, ವೆರಿ ಇಂಪಾರ್ಟೆಂಟ್ ಅಗೇನ್ ವಿಲ್ ಮೇಕಿಂಗ್. ಸೊ ತುಂಬ ಜನ ಹೇಳ್ತಾರೆ, ಓ ಇಲ್ಲ ನಾವು ಆಸ್ತಿ ಮಕ್ಕಳು ಕೊಟ್ಬಿಟ್ರೆ ಅವ್ರು ನಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಗಾಗಿ ನಾನು

0: ಇದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಹಿರಿಯ ನಾಗರಿಕರು ಅವರ ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಕುಟುಂಬದವರು ಅವರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹಿರಿಯ ನಾಗರಿಕರಲ್ಲಿ ಇರುವಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಅವರ ಅನುಭವ. ಆ ಅನುಭವಗಳನ್ನ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳೋದ್ರಿಂದ ಕುಟುಂಬ ಸದಸ್ಯರು ಕೂಡ ಹಲವಾರು ವಿಷಯಗಳನ್ನ ಅವರಿಂದ ಕಲ್ತ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಅದನ್ನು ಕಾಲಕ್ಕೆ ತಕ್ಕನಂಗೆ ಅಳವಡಿಸ್ಕೊಳ್ಳುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿರಿಯ ನಾಗರಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನೀವು ಆರ್ಥಿಕವಾಗಿ ಅವಲಂಬಿತರಾಗದೆ ನಿಮ್ಮನ್ನು ನೀವು ಒಂದು ಸಬಲರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಈಗಿನಿಂದ ಮಾಡಿಕೊಳ್ಳಿ. ಅದೇ ರೀತಿ ಜೀವನ ಕೌಶಲ್ಯಗಳಲ್ಲಿ ಈಗ ಟೇಕಿಂಗ್ ಕೇರ್ ಆಫ್ ಸೆಲ್ಫ್, ಸೊ ಸೆಲ್ಫ್ ಕೇರ್ ತುಂಬಾ ಮುಖ್ಯ. ಅದರಲ್ಲಿ ಈವನ್ ಕುಕ್ಕಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದು ಕೂಡ ನಿಮಗೆ ಮಾಹಿತಿ ಇರಲಿ. ಅಂದರೆ ನನ್ನನ್ನು ನಾನು ಆರೋಗ್ಯಕರವಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಬೇರೆಯವ್ರ ಮೇಲೆ ಅವಲಂಬಿತರಾಗೋದು ತುಂಬ ಕಡಿಮೆ ಆಗ್ತದೆ. ಅವಲಂಬಿತರಾಗೋದನ್ನು ಕಡಿಮೆ ಮಾಡೋಣ, ಆದಷ್ಟು ಕಡಿಮೆ ಮಾಡೋಣ. ಆರ್ಥಿಕ ಅವಲಂಬನೆ ಆಗಿತ್ತು, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢರಾಗಬೇಕು. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್, ನಮ್ಮ ಸೈಕಲಾಜಿಕಲ್ ಮಾನಸಿಕ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು, ಅಂದರೆ ಹಿರಿಯ ನಾಗರಿಕನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ತಕ್ಷಣವೇ ತಜ್ಞರಲ್ಲಿ ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಸಪೋರ್ಟ್ ಅಂದರೆ ಬೆಂಬಲವನ್ನು ಪಡೆಯುವಂಥದ್ದು, ಮನಸ್ಸಿನ ಮಾತುಗಳನ್ನು ಬಿಚ್ಚಿ ಹೇಳುವಂಥದ್ದು. ಈಗಂತೂ ಸರ್ಕಾರದಿಂದ ಕೂಡ ಹಲವಾರು ಸೌಲಭ್ಯಗಳು ಬಂದಿದೆ, ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಎಲ್ಲ ಬಂದಿದೆ. ಆಮೇಲೆ ಈವನ್ ಪ್ರಾಪರ್ಟಿ ಅವರು ಹಿರಿಯ ನಾಗರಿಕರು ಮಕ್ಕಳಿಗೆ ಕೊಟ್ಟ ನಂತರ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಪ್ರಾವಿಷನ್ ಕೂಡ ಈಗ ಬಂದಿದೆ. ಸೊ ಆ ಎಲ್ಲ ಸೌಲಭ್ಯಗಳನ್ನ ಅವರು ಪಡ್ಕೊಳ್ಬೇಕು, ಆ ಸೌಲಭ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಜೊತೆಗೆ ತಮ್ಮ ಏನು ಒಂದು ಕಾಂಟೆಂಪ್ರರೀಸ್, ತಮ್ಮ ಸಹ ವಯಸ್ಸಿನ ಏನು ಸ್ನೇಹಿತರು ಇರ್ಬೋದು, ಅವ್ರ ಎಲ್ಲರ ಜೊತೆ ಈ ರೀತಿಯ ಬೆರೆತು ಅವ್ರ ಜೊತೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದು, ಮಾಹಿತಿಯನ್ನು ಹಂಚ್ಕೊಳ್ಳೋದು, ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮುಸ್ಸಂಜೆ ಮಾತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸರಸ್ವತಿ ತೆಣಗಿ, ಮನೋವೈದ್ಯರು ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣು ಧ್ವನಿ 90.4 FM. ನಮಸ್ಕಾರ.
2: कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते.
2: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
3: मिळणाऱ्या सुविधा, हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल, नेहरू नगर, बेळगाव येते.
2: फोन नंबर 0831255500 आणि 2473777.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल, बेळगाव येते.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಪುಸ್ತಕ ವಾಚನ ಸರಣಿ ಕಾರ್ಯಕ್ರಮದಲ್ಲಿ ಲೇಖಕರು ತಾವೇ ರಚಿಸಿರುವ ಪುಸ್ತಕದಲ್ಲಿ

0: ಇನ್ನ ಕೆಲವು ಆಯ್ದ ಕತೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಲೇಖಕರು ಕತೆ ಕಾದಂಬರಿಗಾರರಾದ ಶ್ರೀಮತಿ ರಂಜಿತಾ ವಿಕ್ರಮ್ ಮಹಾಜನ್ ಅವರು.
1: ಕತೆಯ ಶೀರ್ಷಿಕೆ ನಿನಗೆ ನಾನ್ಯಾರು. ನನ್ನೊಲವಿನ ತಾಣವೇ, ಹೇಗಿದ್ದೀಯಾ? ಛೇ, ನಿನಗೆ ನೀನು ಹೇಗಿರುವೆ ಎಂದು ಹೇಳಿಕೊಳ್ಳಲೂ ಆಗದು, ನಾನು ಹೇಳಿದರೂ ಕೇಳಿಸಿಕೊಳ್ಳಲೂ ಆಗದು ಎಂದು ಗೊತ್ತಿದ್ದು ಕೇಳುತ್ತಿದ್ದೀನಲ್ಲ. ಎಂಥ ಹುಚ್ಚು ನನ್ನದು! ಬಹುಶಃ ಈ ಹುಚ್ಚುತನಕ್ಕೆ ಒಲವು ಎನ್ನುತ್ತಾರೋ ಏನು? ಹೀಗೊಂದು ಒಲವಿನ ಓಲೆಯನ್ನು ನಾನು ನಿನಗೆ ಬರೆಯಬಹುದು ಎಂದು ಊಹಿಸಿಯೂ ಇರಲಿಲ್ಲ. ಒಲವಿನ ಓಲೆ ಯಾರಿಗೆ ಬರೆಯಲಿ ಎಂದು ಚಿಂತಿಸಿದಾಗ ಸಾಲು ಸಾಲು ಸಂಬಂಧಗಳು, ಸ್ನೇಹಿತರು, ನೆಂಟರೆಲ್ಲ ಕಣ್ಮುಂದೆ ರೈಲ್ವೆ ಬೋಗಿಯಂತೆ ಹಾಯ್ದು ಹೋದರು. ಕಣ್ಮುಚ್ಚಿ ಒಮ್ಮೆ ಯೋಚಿಸಿದಾಗ ನೀನು ಕಂಡದ್ದು ಅಚ್ಚರಿಯೇನಲ್ಲ. ಕಾರಣ ನಿನ್ನ ಮೇಲೆ ನನಗಿರುವ ಒಲವು. ನಾನು ನನ್ನ ಅರ್ಧ ಅಂಗ ಅಲಿಯಾಸ್ ಗಂಡನಿಗೂ ಓಲೆ ಬರೆದಿದ್ದಿಲ್ಲ. ಆದರೆ ನಿನಗೆ ನಾನು ಬರೆಯುತ್ತಿದ್ದೇನೆ ಎಂದರೆ ನೀನು ನನ್ನ ಜೀವನದಲ್ಲಿ ಎಷ್ಟು ಮಹತ್ವ ಎಂಬುದನ್ನು ನೀನು ತಿಳಿಯಬೇಕು. ನನ್ನ ನಿನ್ನ ನಂಟು ಶುರುವಾಗಿದ್ದು December 1, 2013. ಆ ದಿನ ಮೊದಲ ಬಾರಿ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಸಾಹೇಬರು ನನ್ನನ್ನು ನಿನಗೆ, ನಿನ್ನನ್ನು ನನಗೆ ತೋರಿದ ದಿನ. ಅಂದಿನಿಂದ ಶುರುವಾದ ನಮ್ಮಿಬ್ಬರ ಪಯಣ 2024 ಮುಂದುವರೆದಿದೆ ಹಾಗೂ ಇನ್ನು ಸಾಕಷ್ಟು ವರ್ಷ ಮುಂದುವರಿಯುತ್ತದೆ ಎಂಬ ಭರವಸೆ ನನಗಿದೆ. 10 ಮೀರಿ ನಾವಿಬ್ಬರೂ ಜೊತೆಯಾಗಿದ್ದೇವೆ ಎಂದ ಮೇಲೆ ಒಲವಿಲ್ಲದೆ ಇರುತ್ತದೆಯೇ? ಮೊದಮೊದಲು ನೀನು ಬೇರೆ ಬೇರೆ ಜನರಿಗೆ ಸೇರಿದ್ದೆ. ಆಗ ನನ್ನ ಆಗಮನ ಮಾತ್ರದಿಂದ ಅಧಿಕೃತವಾಗಿ ಈ ತಾಣ ನನ್ನದೇ ಎಂದು ಎಲ್ಲರಿಗೂ ಹೇಳುವಷ್ಟು ನಮ್ಮಿಬ್ಬರ ಗಟ್ಟಿಬಂಧ ತೋರಿಸಿಕೊಟ್ಟಿತು. ಈ ಮೊದಲು ನೀನು ಬೇರೆಯವಳ ತಾತ್ಕಾಲಿಕ ತಾಣವಾಗಿದ್ದೆ. ಪೂರ್ಣಾವಧಿ ಕೆಲಸಗಾರರು ಪಡೆಯದ ಸಂಬಳ ಆಕೆ ನಿನ್ನಿಂದಾಗಿ ಪಡೆಯುತ್ತಿದ್ದುದು ಅಚ್ಚರಿಯೇ ಸರಿ. ಅವಳಿಂದಾದ ಪ್ರಮಾದಗಳನ್ನು ಸರಿಪಡಿಸಲು ಹಾಗೂ ಪೂರ್ಣಾವಧಿ ಸಿಬ್ಬಂದಿ ಬೇಕಾದ ಕಾರಣ ನನ್ನ ನಿಯಮಿಸಿಕೊಂಡರು. ಈ ತಾಣ ನನಗೆ ಸೇರಿದ್ದು ಎಂದು ಅವಳು, ನಾನು ನಿನ್ನ ಸಲುವಾಗಿ ಕಿತ್ತಾಡಿಕೊಂಡಿದ್ದಿದೆ. ಇದೆಲ್ಲ ನಿನಗೇನು ಗೊತ್ತು? ಶುದ್ಧ ನಿರ್ಜೀವಿ ನೀನು. ಅಯ್ಯೋ, ಹಾಗಂತ ನನ್ನ ಮೇಲೆ ದಯಮಾಡಿ ಮುನಿಸಿಕೋಬೇಡ. ನನಗೆ ನಿನ್ನ ಬಿಟ್ಟರೆ ಬೇರೆ ಗತಿಯಿಲ್ಲ ಎನ್ನಲಾರೆ, ಹಾಗಂತ ನಿನ್ನ ಮಹತ್ವವನ್ನು ತಳ್ಳಿಹಾಕಲಾರೆ. ಇಷ್ಟೇ, ನಾನು ಬೇರೆ ಗತಿಯನ್ನು ಹುಡುಕಿ ಹೋಗಲಾರೆ. ಹಾಂ, ಅದಕ್ಕೆ ಕಾರಣ ನೀನು ನೀಡುವ ಮಾನಸಿಕ ತೃಪ್ತಿ. ನಿನ್ನ ಮಹತ್ವ ತಿಳಿದ ದಿನದ ಬಗ್ಗೆ ಹೇಳುತ್ತೇನೆ ಕೇಳು. ದಿನಚರಿ ಅನ್ನೋದು ಮನುಷ್ಯನೊಬ್ಬನ ಜೀವನದಲ್ಲಿ ತುಂಬ ಮುಖ್ಯವಾದ ಸಂಗತಿ. ಹಾಂ, ದಿನಚರಿ ಇಲ್ಲದೇ ಇರೋರಿಗೂ ಅದು ಒಂದು ದಿನಚರಿಯೇ ಸರಿ. ದಿನವೂ ಮನೆಗೆಲಸ ಮುಗಿಸಿ ಊಟದ ಡಬ್ಬಿ ಹಿಡಿದು ನಿನ್ನ ಹತ್ತಿರ ಬರುವ ನನಗೆ ಒಮ್ಮೆ ಇದ್ದಕ್ಕಿದ್ದಂತೆ ಹೆಚ್ಚುವರಿ ರಜೆ ಸಿಕ್ಕಾಗ ನಿನ್ನ ಕಳೆದುಕೊಳ್ಳಲಾರಂಭಿಸಿದೆ. ಬಹುಶಃ ಅಂದಿನಿಂದ ನಿನ್ನ ಮಹತ್ವ ನನಗೆ ತಿಳಿಯತೊಡಗಿತು. ಇನ್ನೊಂದು ಕಾರಣ ಎಂದರೆ ಜೀವ ಹೋಗುವ ಸಮಯ ಒಂದನ್ನು ಬಿಟ್ಟು ಉಳಿದಂತೆ ಎಂತಹುದೇ ಮಹತ್ವದ ಕಾರ್ಯಗಳಿರಲಿ, ನಿನ್ನ ಬಿಟ್ಟು ಇರುವ ಸಮಯಕ್ಕೆ ಎಲ್ಲರ ಮರ್ಜಿ ಕಾಯಬೇಕಿತ್ತು. ರಜೆ ನೀಡುವಲ್ಲಿ ಬಿಗಿಯಾದ ನಿಯಮಗಳಿರುವ ಕಾರಣವೂ ನಮ್ಮಿಬ್ಬರ ನಡುವೆ ಇರುವ ಬಂಧ ಹೆಚ್ಚಲು ಸಾಧ್ಯವಾಯಿತು. ಕಾಲ ಬದಲಾದಂತೆ ನಿಯಮಗಳು ಬದಲಾದವು. ಬೇಕು ಬೇಕಾದಾಗ ನನಗೆ ರಜೆ ಸಿಗತೊಡಗಿತು. ನಾನು ಮೊದಲ ಬಾರಿ ತಾಯ್ತನದ ಸುಖ ಅನುಭವಿಸಲು ನಮ್ಮ ಸಂಸ್ಥೆಯಲ್ಲೇ 6 ರಜೆ, ಅದೇ ಮಾತೃತ್ವದ ರಜೆ ಪಡೆದ ಮೊದಲ ಉದ್ಯೋಗಿಯಾಗಿದ್ದೆ. ಆದರೆ ನಿನ್ನನ್ನು ಬೇರೆಯವರ ಸುಪರ್ದಿಗೆ ವಹಿಸಬೇಕಿತ್ತು. ಆಗ ನನಗೇನು ಅಷ್ಟೊಂದು ಬೇಸರವಾಗಲಿಲ್ಲ, ಕಾರಣ ಮೊದಲ ಮಗುವಿನ ಆಗಮನದ ಉತ್ಸಾಹದಲ್ಲಿದ್ದೆ. 6 ನಂತರವೂ ಮಗುವನ್ನು ಬಿಟ್ಟು ಬರಲು ಮನಸ್ಸಿರಲಿಲ್ಲ. ಆದರೆ ಯಾವಾಗ ಎರಡನೆಯ ಬಾರಿ ಅದೇ ರಜೆ ಪಡೆದನೋ ಆಗ ನಿನ್ನ ಮಹತ್ವ ಮತ್ತಷ್ಟು ಅರಿವಾಯಿತು. ಕೋವಿಡ್ನಿಂದಾಗಿ ಹೆಚ್ಚುವರಿ ರಜೆ ಸಿಕ್ಕಿತ್ತು. ಮನೆಯಲ್ಲಿದ್ದುಕೊಂಡು ಆಲಸ್ಯ ಕಾಡತೊಡಗಿತು. ಯಾವುದೇ ಪ್ರಗತಿ ಇಲ್ಲ ಎಂಬ ಅನಿಸಿಕೆ ನನ್ನನ್ನು ವಿಪರೀತ ಕಾಡತೊಡಗಿತು. ನಿನ್ನ ಹತ್ತಿರ ಬರಲು ಹಾತೊರೆಯತೊಡಗಿದೆ. ನಿನಗೆ ಗೊತ್ತಿಲ್ಲ, ಈ ಕೋವಿಡ್ ಎಂಬ ಮಹಾಮಾರಿಯನ್ನು ನಾನು ಎದುರಿಸಿದ್ದೇ ನಿನ್ನ ಶಕ್ತಿಯಿಂದ. ಮೊದಲೇ ಹೇಳಿದೆನಲ್ಲ, ಜೀವ ಹೋಗುವ ಸಮಯ ಬಿಟ್ಟು ಉಳಿದ ಯಾವ ಸಮಯಕ್ಕೂ ರಜೆ ನೀಡಲು ತಕರಾರು ಮಾಡುತ್ತಿದ್ದ ಆ ಸ್ಥಿತಿಯ ಹಿಂದಿರುವ ಶಕ್ತಿ ನೀನೇ ಎಂಬುದನ್ನು ಅರಿತೆ. ಮನೆಯಲ್ಲಿದ್ದು ತುಕ್ಕು ಹಿಡಿಯುತ್ತಿದ್ದ ಮನಕ್ಕೆ ಸಾವಿನ ಭಯ ನಿಜವಾಗಿಯೂ ಇರುವುದಕ್ಕಿಂತ 100 ಹೆಚ್ಚು ಮಾಡುವ ವಾತಾವರಣದಿಂದ ನಾನು ಮುಕ್ತಿ ಪಡೆದಿದ್ದೇ ನಿನ್ನಿಂದ. ನಿನ್ನಿಂದ ನಾನೊಬ್ಬಳೇ ಅಲ್ಲ, ನನ್ನ ಮನೆಯ ಎಲ್ಲ ಸದಸ್ಯರಿಗೂ ಮಾನಸಿಕ ಧೈರ್ಯ ಸಿಕ್ಕಿದ್ದು ಸುಳ್ಳಲ್ಲ. ಎರಡನೆಯ ಬಾರಿ ಮಾತೃತ್ವ ದರಜೆ ಅದೇ ಕೋವಿಡ್ ಸಮಯದಲ್ಲಿ ಸಿಕ್ಕಾಗ ಮೊಬೈಲ್ ನೋಡುತ್ತಾ ಕಾಲಹರಣ ಮಾಡುತ್ತಿದ್ದೆ. ಬೆಳಿಗ್ಗೆ ಬೇಗ ಏಳುವ ವಿಷಯದಲ್ಲಿ ಪರಮ ಸೋಂಬೇರಿಯಾದ ನಾನು ವೇಕಪ್ ಎಟ್ 5 AM ಎಂಬ ಆನ್ಲೈನ್ ಕ್ಲಾಸ್ ಸೇರಿಕೊಂಡೆ. ಅಲ್ಲಿಂದ ಅವರು ನಮ್ಮ ಕನಸನ್ನು ಸಾಕಾರಗೊಳಿಸಿಕೊಳ್ಳುವ ತರಗತಿಗೆ ಸೆಳೆದರು. ಅಲ್ಲಿ ನನ್ನ ಆಸಕ್ತಿಕರ ಸಂಗತಿ ಓದು ಬರಹ ಎಂಬುದನ್ನು ಅರಿತೆ. ಅಲ್ಲಿಂದ ನನ್ನ ಬರಹದ ಪಯಣ ಶುರುವಾಯಿತು. ಮಾತೃತ್ವ ದರಜೆ ಮುಗಿಸಿ ನಾನು ನಿನ್ನ ಹತ್ತಿರ ಮತ್ತೆ ಉತ್ಸಾಹದಿಂದ ಬಂದಾಗ ನನಗೊಂದು ಹೊಸ ಗುರಿ ಸಿಕ್ಕಿತ್ತು. ನೀನು ನೀಡುವ ಮಾನಸಿಕ ತೃಪ್ತಿಯಷ್ಟೇ ಮತ್ತೊಂದು ತಾಣ ಸಿಕ್ಕಿತು. ಓದುವ ಹಂತದಿಂದ ಮುಂದಕ್ಕೆ ಸಾಗಿ ಬರವಣಿಗೆಯ ಹಂತಕ್ಕೆ ಏರಿದೆ. ನಿನ್ನ ಕಾರಣವಾಗಿ ನಾನು ಕೆಲಸಗಳನ್ನು ಸಕಾಲದಲ್ಲಿ ಪೂರೈಸಿ ನಿನಗೂ ಬರವಣಿಗೆಗೂ ಸಮಯ ನೀಡತೊಡಗಿದೆ. ಕೇವಲ 3 ವರ್ಷಗಳಲ್ಲಿ 4 ಕಾದಂಬರಿಗಳನ್ನು, 5 ನೀಳ್ಗತೆಗಳನ್ನು, 20 ಸಣ್ಣ ಕಥೆಗಳನ್ನು ಹಾಗೂ ಸುಮಾರು 40ಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದೇನೆ ಎಂದರೆ ಅದರಲ್ಲಿ ನಿನ್ನ ಕೊಡುಗೆ ಅಪಾರ ಎಂದು ನಾನು ಎದೆ ತಟ್ಟಿಕೊಂಡು ಹೆಮ್ಮೆಯಿಂದ ಹೇಳುತ್ತೇನೆ. ಈ ಸುವರ್ಣಾವಕಾಶ ಸಿಕ್ಕಿದ್ದಕ್ಕೆ ದೇವರಿಗೆ, ನಿನಗೆ ಹಲವು ಸರತಿ ತಲೆಬಾಗುತ್ತೇನೆ. ಹಾ, ಕೆಲವು ಅಂಕಣಗಳು ಪ್ರಕಟವಾಗದಿರುವ ಬೇಸರ. 100ಕ್ಕೂ ಹೆಚ್ಚು ಬರೆದಿರುವ ಉಕ್ತಿಗಳನ್ನು ಪ್ರಕಟಿಸುವಲ್ಲಿ ನನ್ನ ಆಲಸ್ಯ ಹೊರತುಪಡಿಸಿ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ತೃಪ್ತಿ ಕಂಡುಕೊಂಡಿದ್ದೇನೆ. ನೀನು ಇರದಿದ್ದರೆ ಬಹುಶಃ ನಾನು ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಲೇ ಇರಲಿಲ್ಲ. ಹಾ, ನೀನಂತೂ ಈ ಓಲೆ ಓದುವುದಿಲ್ಲ. ನೀನು ಯಾರು ಎಂದು ಈ ಓದುಗರಿಗಾದರೂ ಪರಿಚಯಿಸುತ್ತೇನೆ. ಬಾ, ದಿನವೂ ನಾನು ನನ್ನ ವೃತ್ತಿ ಬದುಕು ಸಾಗಿಸಲು ನಾನು ಕೂರುವ ತಾಣವೇ ನೀನು. ಓಲೆ ಬರೆಯುವಾಗ ಕುರ್ಚಿ ಎಂದು ಉಲ್ಲೇಖಿಸಲೇ ಎಂದುಕೊಂಡೆ. ಇಲ್ಲ, ಈ ನೀನು ಎಂಬುದು ಒಂದು ಗುಂಪು ಶಕ್ತಿ, ಒಂದು ಸಮೂಹ. ನಾನು ಕುಳಿತುಕೊಳ್ಳುವ ಕುರ್ಚಿ, ಮುಂದಿನ ಮೇಜು, ಅದರ ಮೇಲಿನ ಗಣಕಯಂತ್ರ, ಅದರ ಪಕ್ಕ ಸಂಜೆ ಸಮಯ ವಾತಾವರಣವನ್ನು ಸುಮಧುರ ಸಂಗೀತದಿಂದ ಲಹರಿಯಲ್ಲಿರಿಸುವ 2 ಪುಟ್ಟ ಧ್ವನಿವರ್ಧಕಗಳು, ನಾಲಿಗೆ ಹೊರಚಾಚಿದಂತೆ ಹೊರಬಂದು ಒಳಹೋಗುವ ಇಲಿ ಅಂದರೆ ಮೌಸ್ ಸಹಿತ ಆ ಕೀಲಿ ಪೆಟ್ಟಿಗೆ ಸಮೂಹ, ಕೆಲಸಕ್ಕೆ ಪೂರಕ ಸಾಮಗ್ರಿಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡ ಪುಟ್ಟ ಲೇಖನಿ ಹಿಡುಕ, ಕತ್ತೆತ್ತಿ ನೋಡಿದರೆ ಕಾಣುವ ದೈನಂದಿನ ಕಡತಗಳು, ಇವಿಷ್ಟೂ ಒಳಗೊಂಡಿರುವ ನೀನು ಆ ನನ್ನೊಲವಿನ ತಾಣವಾಗಿದ್ದಿ. ಕೊನೆ ಮಾತು, ನಿನ್ನ ಹತ್ತಿರ ಬರಬೇಕು ಎನ್ನುವ ಕಾರಣ ಮಾತ್ರದಿಂದ ನನ್ನ ದೈನಂದಿನ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಸಾಗುತ್ತಿವೆ. ವೃತ್ತಿ ಬದುಕು, ಇಷ್ಟದ ಬರವಣಿಗೆಯ ಪ್ರವೃತ್ತಿ ಬದುಕು ಸಾಂಗವಾಗಿ ನೆರವೇರುವಲ್ಲಿ ನಿನ್ನ ಪಾತ್ರ ಗಣನೀಯ. ನನ್ನ ಕೊನೆಯುಸಿರಿನ ತನಕ ನಿನ್ನೊಂದಿಗೆ ಪಯಣ ಸಾಗಿಸುವ ಇರಾದೆ ಇದೆ. ಇದೇ ನೈಜ ಒಲವೆನ್ನಲು ಇನ್ನೇನು ಪುರಾವೆ ಬೇಕು ಹೇಳು? ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ನಿನ್ನಿಂದ ನನಗೆ ಮನದಟ್ಟಾಗಿದೆ. ಈ ಹಿಂದೆ ಹಲವು ತಾಣಗಳಲ್ಲಿ ನಾನಿದ್ದಿದ್ದರೂ ಅವೆಲ್ಲಕ್ಕಿಂತ ಒಲವಿನ ತಾಣ ನೀನಾಗಿರುವಿ. ಮುಂದೆಯೂ ನೀನೇ ಆಗಿರು ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅಕ್ಷರಶಃ ನೀನು ಕೈಲಾಸ ತೋರುವ ಮಾರ್ಗವೇ ಆಗಿರುವೆ. ನಿನಗೆ ಗೊತ್ತೇ, ಇತ್ತೀಚೆಗೆ ಹಲವರಲ್ಲಿ ನಾನು ಕೈಲಾಸಕ್ಕೆ ಮರಳುತ್ತೇನೆ ಎಂದು ಸಂದೇಶ ಮೊಟಕುಗೊಳಿಸುವಾಗ ಹೇಳುವುದು ನಾನು ಕೈಲಾಸಕ್ಕೆ ಹೋಗ್ತೀನಿ ಬಾಯ್ ಬಾಯ್ ಅಂತ. ನೀನು ನಿರ್ಜೀವವೇ ಇದ್ದರೂ ಈ ಜೀವಕ್ಕೆ ಶಕ್ತಿ ನೀಡಿದ್ದಿ. ಸಾಮಾನ್ಯವಾಗಿ ಇಷ್ಟದ ಪ್ರಾಣಿಗಳನ್ನು, ವಸ್ತುಗಳನ್ನು ಜನ ತಮಗಿಂತ ಭಿನ್ನಲಿಂಗಕ್ಕೆ ಹೋಲಿಸುತ್ತಾರೆ. ಅದರಂತೆ ಹೆಣ್ಣಾದ ನಾನು ನಿನ್ನ ಗೆಳೆ ಎಂದು ಸಂಬೋಧಿಸಲೇ ಇಲ್ಲ. ನಾನು ಗಳಿಸಿದ ಪುಣ್ಯಗಳನ್ನು ಸೇರಿಸಿ ಅದರಿಂದ ಮನುಷ್ಯನನ್ನಾಗಿಸಿ ಈ ಜನ್ಮಕ್ಕೆ ಆ ದೇವರು ಅವನನ್ನು 3 ಗಂಟಿನಲ್ಲಿ ಬೆಸೆದಿದ್ದಾನೆ. ನನ್ನ ಗೆಳೆಯ, ಇನಿಯ, ಪತಿ ಪರಮೇಶ್ವರ ಎಲ್ಲ ಅವನೇ. ಹಾಗಾದರೆ ನೀನು? ಹಾ, ನನ್ನ ಗೆಳತಿಯೇ ಸರಿ. ಹೌದು, ಓಲೆ ಬರೆಯುವ ಅರ್ಧದಲ್ಲಿ ನೀನು ನನಗೆ ಶಕ್ತಿ ನೀಡುವ ಗೆಳತಿಯಾಗಿ ಕಂಡೆ. ನಿನ್ನೊಡಲಲ್ಲಿ ಕೂರಿಸಿಕೊಂಡು ಜ್ಞಾನ ನೀಡುವ, ಪಾಠ ಕಲಿಸುವ, ಸುಖ ದುಃಖ ಹಂಚಿಕೊಳ್ಳುವ ಮಾರ್ಗವಾಗಿರುವ, ಪ್ರಗತಿಗೆ ಕಾರಣೀಭೂತಳಾಗಿರುವ ನೀನು ನನ್ನೊಲವಿನ ತಾಣ ಅಲ್ಲಲ್ಲ, ತಾಣೆ. ನಿನ್ನ ಕ್ಷೇಮದ ವಿಚಾರ ಬಿಡು ಗೆಳತಿ. ನಿನ್ನ ಯಾವುದೇ ಭಾಗ ಊನವಾದರೂ ಹೊಸದನ್ನು ಸೇರಿಸಿ ಕಾಳಜಿ ಮಾಡುತ್ತೇನೆ. ಸದಾ ನಳನಳಿಸುವಂತೆ ನೋಡಿಕೊಳ್ಳುತ್ತೇನೆ. ಸ್ವಚ್ಛತಾ ಸಿಬ್ಬಂದಿ ಕಾಟಾಚಾರಕ್ಕೆ ನಿನ್ನ ಮೂತಿಯೊರೆಸಿ ಹೋದರೂ ದಿನವೂ ತಪ್ಪದೆ ನಾನು ಸ್ವತಃ ನಿನ್ನ ಸ್ವಚ್ಛಗೊಳಿಸಿ ಅಂದವಾಗಿ ಕಾಣುವಂತೆ ಇಟ್ಟುಕೊಳ್ಳುತ್ತಿರುವೆ. ಹಾಗೆ ನನ್ನ ಕ್ಷೇಮದ ವಿಚಾರ ಮಾಡು. ನಾನು ಪ್ರಾರ್ಥಿಸುವಂತೆ ಕೊನೆ ತನಕ ಇಬ್ಬರ ಬಂಧ ಗಟ್ಟಿಯಾಗಿರುವಂತೆ ನೀನು ಪ್ರಾರ್ಥಿಸು. ಇಂತಿ ನಿನ್ನ ನಾನಾರೆಂದು ನೀನೇ ಹೆಸರಿಡಬೇಕಾದವಳು. ದಿನಾಂಕ 25/2/2024. ಸ್ಥಳ ವೇಣುಗ್ರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಥೆಯ ಶೀರ್ಷಿಕೆ ಪುಟ್ಟೆ ಸೋನುವಿನ ಅಮ್ಮ. ಅಯ್ಯೋ, ಕಾಲಕಾಲಡಿ ಬರಬೇಡವು, ಅವಾಗಿಂದ ಅಮ್ಮ ಅಮ್ಮ ಅಂತ ಪ್ರಾಣ ತಿಂತ ಇದೆಯಾ, ಏನ್ ಹೇಳು ಎಂದು ಸಿಡಿಮಿಡಿಗುಟ್ಟಿದಳು ಅಮ್ಮ. ಆಗ ಸಮಯ ಬೆಳಗಿನ 9:25. ಪುಟಾಣಿ ಸೋನು ಅವಳ ಕೋಪಕ್ಕೆ ಮೊಗಸಣ್ಣ ಮಾಡಿದುಕೊಂಡು ಹೋದ. ಮೊದಲೇ 3 ವರ್ಷದ ಕಂದ ಕೋಪವನ್ನು ಎಷ್ಟು ಹೊತ್ತು ನೆನಪಿಟ್ಟಿರುತ್ತಾನೆ. ಮತ್ತೆ ಕೆಲವು ಕ್ಷಣಗಳ ನಂತರ ಮತ್ತೆ ಅಮ್ಮ ಇಲ್ನೋಡು ಎಂದು ಬಂದ. ಈಗ ಬೆಳಗಿನ ಸಮಯ 9:28. ಮಕ್ಕಳಿಗೆ ರಜೆ ಯಾಕಾದರೂ ಇರುತ್ತೋ ಎಂದು ಗುಣಗುತ್ತಾ ನಿರ್ಲಕ್ಷ್ಯದಿಂದ ಒಮ್ಮೆ ತಿರುಗಿ ನುಡಿದು ಮತ್ತೆ ಅಡುಗೆಯಲ್ಲಿ ನಿರತಳಾದಳು. ದಿನವೂ ಹೊಸ ಹೊಸ ರಚನೆ ಮಾಡುತ್ತಾನೆ, ಅವೇ ಜೋಡಿಸುವ ಬಣ್ಣದ ಆಟಿಕೆಗಳಿಂದ. ಆದರೆ ಬೆಳಗಿನ ಗಡಿಬಿಡಿಯಲ್ಲಿ ಅದನ್ನು ಗಮನಿಸಲು ಸಮಯ ಇರೋಲ್ಲ ಅನ್ನೋದು ಈ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಎಂದು ಸ್ವಗತವಾಡಿಕೊಂಡು ಉಳಿದ ಕೆಲಸ ಮುಗಿಸುವತ್ತ ಚಿತ್ತ ನೆಟ್ಟಳು. ಸರಬರನೆ ಅಡುಗೆ ಮುಗಿಸಿ ತಾನೂ ಉಂಡು ಸಿಂಕಿನಲ್ಲಿ ಬಿದ್ದಿರುವ ಪಾತ್ರೆ ತೊಳೆದು ಕಚೇರಿಗೆ ಹೊರಡಲು ತಯಾರಾದಳು. ಈಗ ಬೆಳಗಿನ ಸಮಯ 9:58. ಗಂಡನ ಊಟದ ಡಬ್ಬ ಕಟ್ಟಿಟ್ಟಿರುವುದಾಗಿ ಹೇಳುತ್ತಾ ಅತ್ತೆ ಮಾವ ಹೋಗ್ಬರ್ತೀನಿ ಎನ್ನುತ್ತಾ ಹೊರಕೋಣೆಗೆ ದೌಡಾಯಿಸುತ್ತಿದ್ದಳು. ತನ್ನ ಊಟದ ಡಬ್ಬ ಕೈಗೆತ್ತಿಕೊಂಡು ಮಕ್ಕಳಿಬ್ಬರಿಗೂ ಮತ್ತೊಮ್ಮೆ ತಾನೇ ಹಾಕಿಕೊಟ್ಟ ಹೋಮ್ವರ್ಕ್ ಮಾಡಿ ಮುಗಿಸುವ ನೆನಪಿಸಿ ಅವಸರ ಅವಸರದಲ್ಲಿ ಕಾಲು ಚೀಲ ಏರಿಸಿಕೊಂಡು ಗಡಿಯಾರ ನೋಡುತ್ತಾ ಮೆಟ್ಟು ಧರಿಸಿ ಹೆಗಲಿಗೆ ಬ್ಯಾಗು ಊಟದ ಡಬ್ಬದ ಚೀಲ ಹಿಡಿದು ಬಾಗಿಲು ದಾಟಿದ್ದಳು. ಅಯ್ಯೋ, ಡ್ಯೂಟಿ ಟೈಮ್ ಹತ್ತಾಗಿ ಹೋಯ್ತು, 5 ನಿಮಿಷದಲ್ಲಿ ಗಾಡಿ ವೇಗವಾಗಿ ಓಡಿಸಿ ತಲುಪ್ತೀನಿ, ಆದರೆ ನಾನು ಹೋಗೋದ್ರೊಳಗೆ ಮಾತ್ರ ಸರ್ ಬರದೇ ಇರ್ಲಪ್ಪ ದೇವ್ರೇ, ಮನದಲ್ಲೇ ದೇವರಿಗೆ ಅಂದಿನ ಅರ್ಜಿ ಹಾಕುತ್ತಾ ಸಾಗಿದ್ದಳು. ಹಿರಿಯಮ್ಮ ಪುಟ್ಟೆ ಬಂದು ಅಮ್ಮ ಎಂದು ಸೊಳ್ಳೆ ಪರದೆ ಇರುವ ಪಾರದರ್ಶಕ ಬಾಗಿಲು ಹಿಡಿದು ನಿಂತ. ಗಕ್ಕನೆ ನಿಂತ ಆಕೆ ಎಂಬ ಶಬ್ದ ಹೊರಡಿಸಿ ತಾನೇ ಶುರು ಮಾಡಿದ ಮಾಮೂಲಿಗಾಗಿ ತನ್ನ ಕೆನ್ನೆ ನೀಡಿದಳು. ಅವನು ಅವಳ ಎರಡೂ ಗಲ್ಲಕ್ಕೆ ಮುತ್ತಿಕ್ಕಿದ. ಅವಳಿಗೆ ಪ್ರತಿ ಮುತ್ತಿಕ್ಕಲು ಸಮಯವಿಲ್ಲ, ತಿರುಗಿ ಎರಡೇ ಹೆಜ್ಜೆಯಲ್ಲಿ ಮೆಟ್ಟಿಲ ಬಳಿ ಓಡಿದ್ದಳು. ಹಿರಿಯವ ಮತ್ತೆ ಅಮ್ಮ ನೀನು ಮರ್ತೆ, ಆದರೆ ನಾನು ಮರ್ತಿಲ್ಲ ಎಂದ ಸಹಜ ನಗುವಲ್ಲಿ ಮೊಗ ತಿರುಗಿಸಿ ತನ್ನ ಕೆನ್ನೆ ಅಮ್ಮನಿಗೆ ಬೇಗ ಸಿಗುವಂತೆ ನೀಡಿ ನಿಂತಿದ್ದ. ನೀನು ಮುತ್ತಿಕ್ಕಿಲ್ಲ ನೋಡು ಎಂದು ಜಗಳ ಆಡೋಕೆ ಸಹ ಗೊತ್ತಿರದ ಕೂಸು ತನ್ನದು, ನನ್ನ ದೊಡ್ಡ ಕೂಸುಮರಿ ಕೆಡುಕೆನಿಸಿತವಳಿಗೆ. ಬೇಗನೆ ಮುತ್ತಿಕ್ಕಿ ಅವನನ್ನು ಒಳಗೆ ಸರಿಸಿ ಒಳಗಿನವರು ಮಸುಕು ಮಸುಕಾಗಿ ಕಾಣುವ ಆ ಬಾಗಿಲು ಹಾಕಿ ಕೈ ಬೀಸುತ್ತಾ ಒತ್ತಡದಲ್ಲೇ ನಗುತ್ತಾ ಹೊರಟಳು. ಅವನಿಗಿಂತ 4 ಹೆಜ್ಜೆ ಹಿಂದೆ ದೂರ ಬಿದ್ದ ಕಿರಿಯವ ತನ್ನ ನೋಡುವ ಮೊದಲು ಈ ಮಾಮೂಲಿ ವಸೂಲಾತಿಯ ಮುನ್ನ ತಪ್ಪಿಸಿಕೊಂಡು ಹೋಗಬೇಕು ಎಂಬುದು ಅವಳ ಅಂದಾಜು. ನಿಜ ಹೇಳಬೇಕೆಂದರೆ ದೊಡ್ಡವನ ಸಪೂರ ಕೆನ್ನೆಗಳಿಗಿಂತ ಚಿಕ್ಕವನ ದುಂಡು ದುಂಡು ಕೆನ್ನೆಗಳು ಮುತ್ತಿಕ್ಕಲು ಆಸೆಯಾಗುತ್ತದೆ. ತನಗೆ ಚಿಕ್ಕಂದಿನಲ್ಲಿ ತನ್ನ ತುಂಬು ಕೆನ್ನೆ ನೋಡಿದ ಜನ ಹೇಳುತ್ತಿದ್ದ ಪಡ್ಡು ಅಡ್ಡ ಹೆಸರನ್ನು ಅವನಿಗೆ ನೀಡಿದ್ದಾಳೆ. ತುಂಟಪತಿ ಮಗನಿಗೆ ನಿನ್ನಮ್ಮ ದೊಡ್ಡ ಪಡ್ಡು, ನೀನು ಚಿಕ್ಕ ಪಡ್ಡು ಎಂದು ಹೇಳಿಕೊಟ್ಟು ಇಬ್ಬರನ್ನು ಬಿಟ್ಟುಕೊಡದೆ ಪ್ರೀತಿ ಮೆರೆದಿದ್ದಾನೆ. ಈಗಲೂ ಆಕೆಯದ್ದು ತುಂಬುಗೆನ್ನೆಗಳೇ. ಆದರೆ ಇವತ್ತು ತುಂಬಾ ಸಮಯ ಆಗಿದೆ ಕಚೇರಿಗೆ ತೆರಳಲು ಎಂದು ಮನದಲ್ಲೇ ಏನೋ ನೆನಪಿಸಿಕೊಂಡು ಛೇ, ಆ ರಸ್ತೆಯಲ್ಲಿ ಮೊದಲೇ ಜಾಗ ಇರಲಿಲ್ಲ, ದಾಟೋಕೆ ಈಗ ಪ್ಯಾರಲಲ್ ರೋಡ್ನಲ್ಲಿ ಇಯರ್ ಎಂಡ್ ಖರ್ಚು ತೋರಿಸೋಕೆ ರಸ್ತೆ ಮಾಡ್ತಾ ಇದ್ದಾರೆ, ಅಲ್ಲಿ ದೊಡ್ಡವರು ಇಲ್ಲೇ ಬಂದು ಸಾಯ್ಬೇಕು. ಬೇಗ ಸರ್ ಬರೋದ್ರೊಳಗೆ ಹೋಗಿ ನನ್ನ ಜಾಗದಲ್ಲಿ ಕೂತಿದ್ರೆ ಸಾಕಪ್ಪ, ಪಂಚಿಂಗ್ ಮಷೀನ್ ಸುಮ್ಮನೆ ನೆಪ ಮಾತ್ರ, ಅದಕ್ಕಿಂತ ಭಯಾನಕ ಈ ಲೈವ್ CCTV ಕ್ಯಾಮೆರಾಗಳು ಎಂದು ಸಹೋದ್ಯೋಗಿಗಳ ಕಂಗಳನ್ನು ನೆನೆದು ಹಿಡಿಶಾಪ ಹಾಕುತ್ತಾ ಮತ್ತೆ ಮೆಟ್ಟಿಲು ಹತ್ತಿರ ಸಾಗಿದ್ದಳು. ಕಿರಿಯವ ಕುಗಿಯೇ ಬಿಟ್ಟ ಅಮ್ಮ ಎಂದು. ಆಕೆ ವಿಧಿಯಿಲ್ಲದೆ ನಿಂತು ಹೊರಳಿ ಅವನಿಗೆ ಸಮಜಾಯಿಷಿ ನೀಡಲು ಬಾಯಿ ತೆರೆದಿದ್ದಳು ಸೋನು. ಅಮ್ಮ ನಂಗೆ ನೀನೇ ಅಮ್ಮನಾಗಿ ಬೇಕಿದ್ದೆ, ನೀನೇ ಸಿಕ್ಕೆ ಎಂದ. ಒಂದು ಕ್ಷಣ ಜಗತ್ತೇ ನಿಂತಂತ ಅನುಭವ ಅವಳಿಗೆ. ಏನು ಹೇಳಿದ ಅವನು? ಅದು ಅವನೇನಾ ಹೇಳಿದ್ದು? ಅದು ಕರಾರುವಾಕ್ ಅವೇ ಪದಗಳೇ. ನಾನು ನಿನ್ನ ಪ್ರೀತಿಸುತ್ತೇನೆ, ಐ ಲವ್ ಯು ಎನ್ನುವುದಕ್ಕಿಂತ ಮಿಗಿಲಾಗಿ ಕೇಳಿಸಿದ ಸುಂದರ ಪದಗಳು. ಬಾಗಿಲು ಹಿಡಿದು ನಿಂತಿದ್ದ ಹಿರಿಯವ ಹುಬ್ಬೇರಿಸಿ, ಇನ್ನೂ ಯಾಕೆ ನಿಂತಿರುವೆ ಎಂಬಂತೆ ಸನ್ನೆ ಮಾಡಿದ. ಅವನ ಹಿಂದೆ ಅನತಿ ದೂರದಲ್ಲಿ ಅಷ್ಟು ಹೇಳಿದ ಅವನ ತಮ್ಮ, ಅಣ್ಣ ಬಾರೋ ಆಟಾಡೋಣ ಎಂದು ಕರೆಯುತ್ತಿದ್ದ. ಅಮ್ಮ ಮಾತ್ರ ಆ ಅದ್ಭುತ ಪದಗಳಿಂದ ಮೂಡಿದ ಸುಂದರ ಲೋಕದಲ್ಲಿ ಎಲ್ಲ ಅವಸರ ಮರೆತು ವಿಹರಿಸುತ್ತಿದ್ದಳು. ಮಸುಕು ಮಸುಕು ಬಾಗಿಲ ಹಿಂದೆ ಮಗನ ಸ್ಪಷ್ಟ ಪ್ರೀತಿ ಕಾಣಿಸುತ್ತಿತ್ತು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕಥೆಯ ಶೀರ್ಷಿಕೆ ಕಿರಿಕಿರಿ. ಬಂದ್ಲು ನೋಡೆ ಕಿರಿಕಿರಿ ಎಂದು ಕವಿತಾ ಹೆಚ್ಚು ಕಡಿಮೆ ತನ್ನದೇ ಓರಗೆಯ ಅಂದರೆ 40 ದಾಟಿದ ಹೊಸ ವ್ಯವಸ್ಥಾಪಕಿ ಲಾವಣ್ಯಳನ್ನು ನೋಡಿ ಮೂಗು ಮುರಿದು ಹೇಳಿದಳು. ಅವಳ ಮೇಜಿನ ಹತ್ತಿರ ಸುತ್ತುವರೆದಿದ್ದ ಅವಳದೇ ಓರಿಗೆಯ ಫಾತಿಮಾ, ರುಕ್ಮಿಣಿ ಹಾಗೂ ಮೇರಿ ಕಿಸಕ್ಕನೆ ನಕ್ಕು ಲಘುಬಗೆಯಿಂದ ತಮ್ಮ ತಮ್ಮ ಆಸನಗಳತ್ತ ದೌಡಾಯಿಸಿದರು. ಲಾವಣ್ಯ ಕಿರುಗಣ್ಣಲ್ಲೇ ಈ ಗುಂಪನ್ನು ನೋಡಿ ಪಂಚಿಂಗ್ ಮಷಿನ್ ಮುಂದೆ ನಿಂತಳು. ಯಂತ್ರ ಅವಳ ಗುರುತು ಗ್ರಹಿಸಿ ಅಂದಿನ ಹಾಜರಿ ಹಾಕಿದ ಸಂದೇಶ ತಿಳಿಸಿತು. ಕವಿತಾ ಕೃತಕ ನಗು ತಂದುಕೊಂಡು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ತುಸು ಎದ್ದಂತೆ ಮಾಡಿ ಕುಳಿತು ಹೇಳಿದಳು. ಉಳಿದವರದ್ದು ಅದೇ ಅನುಕರಣೆ. ಲಾವಣ್ಯ ಬರುವ ಕೆಲವೇ ಸೆಕೆಂಡುಗಳ ಮುಂಚೆ ಬಂದಿದ್ದ ನಿವೃತ್ತಿ ಅಂಚಿಗಿದ್ದ ರಾಧಾ ಬೆವರೊರಿಸುತ್ತಾ ಪೇಲವವಾಗಿ ಬೆಳಗಿನ ಶುಭಾಶಯಗಳನ್ನು ಹೇಳಿ ಮತ್ತೆ ತಮ್ಮ ಕೆಲಸದಲ್ಲಿ ವ್ಯಸ್ತರಾದರು. ರಾಜೀವ್, ರಘು ಶುಭಾಶಯ ತಿಳಿಸಿದಾಗ ಲಾವಣ್ಯ ಖಾಲಿ ಇರುವ ಉಮಾಪತಿಯ ಮೇಜಿನತ್ತ ಕಣ್ಣು ಹಾಯಿಸಿ ಒಮ್ಮೆ ಗಡಿಯಾರ ನೋಡಿ ಇನ್ನೊಮ್ಮೆ ಅವರನ್ನೆಲ್ಲ ನೋಡಿ ಒಳಗೆ ಹೋದಳು. ರಘು, ಥೋ, ಇವನಿಗೆ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ. ಹೊಸದಾಗಿ ಬಂದಿರೋ ಮೇಡಮ್ ಸ್ಟ್ರಿಕ್ಟ್ ಆಗಿದ್ದಾರೆ. ಟೈಮ್ಗೆ ಸರಿಯಾಗಿ ಬಾರೋ ಅಂದರೆ ಕೇಳೋದೇ ಇಲ್ಲಪ್ಪ ಎಂದು ಗೊಣಗುತ್ತಾ ತಮ್ಮ ತಮ್ಮ ಆಸನಗಳನ್ನಲಕ್ಕರಿಸಿದರು. ಮರುಕ್ಷಣ ಎದ್ದೇನೋ ಬಿದ್ದೇನೋ ಎಂದು ಓಡಿಬಂದ ಉಮಾಪತಿ ಬಾಗಿಲು ತೆರೆದು ಎದುಸಿರು ಬಿಡುತ್ತಾ ನಿಂತಿದ್ದ. ಸಹೋದ್ಯೋಗಿಗಳೆಲ್ಲ ಅವನು ಕೆಲವೇ ಕ್ಷಣ ಮುಂಚೆ ಬರಬೇಕಿತ್ತು ಎನ್ನುವಂತೆ ಅನುಕಂಪದಿಂದ ನೋಡಿದರು. ವ್ಯವಸ್ಥಾಪಕಿ ಬಂದಿರುವ ಅರಿವಾಗಿ ನಿರಾಸೆಯಲ್ಲಿ ನಿಂತವನು ಮತ್ತೆ ಎಚ್ಚೆತ್ತುಕೊಂಡು ಪಂಚಿಂಗ್ ಮಷಿನ್ ಮುಂದೆ ನಿಂತಾಗ ಅದು ಅಣಕಿಸಿದಂತೆನ್ನಿಸಿತು. ಇಡೀ ಕಚೇರಿ ಕಸ ತೆಗೆದು ನೆಲ ಒರೆಸಿ ಪೀಠೋಪಕರಣಗಳನ್ನು ಒಣಬಟ್ಟೆಯಿಂದ ಒರೆಯಿಸಿ ಈಗ ಹೂದಾನಿಯಲ್ಲಿ ತಾಜಾ ತಾಜಾ ಹೂವು ಹಾಕುತ್ತಿದ್ದಳು 65 ಪ್ರಾಯದ ಮುಗ್ಧ ಲಕ್ಷ್ಮಿ. ಲಾವಣ್ಯಳ ಮೊಗ ಅರಳಿ, ನೀವೊಬ್ಬರೇ ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ಅಚ್ಚುಕಟ್ಟಾಗಿ ಕೆಲಸ ಮಾಡೋರು ಎಂದು ಹೊಗಳಿದಳು. ಬೋಳು ಹಣೆ, ಕಂಡೂ ಕಾಣದಂತಿರುವ ಕಿವಿಯೋಲೆ, ಕೊರಳಲ್ಲಿ ವಜ್ರದ ನಾಜೂಕುಸರ, ಪುರುಷರಂತೆ ಕೇಶವಿನ್ಯಾಸ ಹಾಗೂ ದಿರಿಸು ತೊಟ್ಟ ಠಕ್ ಠಕ್ ಬೂಟಿನ ಶಬ್ದ ಮಾಡುತ್ತಾ ಬಂದ ಲಾವಣ್ಯಳನ್ನು ನೋಡಿ ಲಕ್ಷ್ಮಿ ನಕ್ಕಳು. ನಂದೇನಿದೆ ಮೇಡಮ್ ಅವರೇ, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ನಿದ್ದೆ ಕಡಿಮೆ, ಸೊಸೆಯಂದಿರು ಕೆಲಸ ಮಾಡಬೇಡಿ ಅಂತಾರೆ, ಹಾಗಾಗಿ ಬೇಗ ಬಂದುಬಿಡ್ತೀನಿ. ಇನ್ನು ಈ ಕೆಲಸದಿಂದ ತಾನೇ ನನ್ನ ಬದುಕು ಬಂಗಾರ ಆಗಿದ್ದು ಎಂದು ಒಮ್ಮೆ ಹಳೆಯ ವ್ಯವಸ್ಥಾಪಕರನ್ನು ನೆನೆದು ಕಣ್ಮುಚ್ಚಿ ಕೈ ಮುಗಿದಳು. ಆವಾಗವಾಗ ತನಗೆ ಮೊದಲ ಬಾರಿ ಅತಿ ಅವಶ್ಯವಿದ್ದಾಗ ಕೆಲಸ ನೀಡಿದವರನ್ನು ನೆನಪಿಸಿಕೊಳ್ಳುತ್ತಾಳೆ. ಯಾರೋ ಒಬ್ಬರನ್ನು ನಿಯಮಿಸಲೇಬೇಕಿತ್ತು, ನೀನು ಬಂದೆ, ನಿನಗೆ ಆ ಕೆಲಸ ಸಿಕ್ಕಿತು ಎಂದರೆ ಲಕ್ಷ್ಮಿಗೆ ಕೋಪ. ಹಾಗೆಲ್ಲ ಅನ್ನಬಾರದು, ಉಪಕಾರ ಸ್ಮರಣೆ ಇರಬೇಕು ಎನ್ನುವುದು ಅವಳ ಧೋರಣೆ. ಚಿಕ್ಕ ವಯಸ್ಸಲ್ಲೇ ಗಂಡನನ್ನು ಕಳೆದುಕೊಂಡು ಪುಟಾಣಿ ಮಕ್ಕಳೊಂದಿಗೆ ಇಲ್ಲಿ ಕೆಲಸಕ್ಕೆ ಸೇರಿದುದರಿಂದ ಲಕ್ಷ್ಮಿಯ ಬದುಕು ಒಂದು ನೆಲೆ ಕಂಡದ್ದು. ತನ್ನ ಕೆಲಸದ ಅವಧಿ ಶುರುವಾಗಿ 45 ನಿಮಿಷಗಳ ಬಳಿಕ 22 ವರ್ಷದ ಸುಮಾ ಬೆವರೊರಿಸುತ್ತಾ ಬಂದು ಮಷಿನ್ ಮುಂದೆ ನಿಂತು ತನ್ನ ಹಾಜರಿ ಹಾಕಿ ಲಾವಣ್ಯಳ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಇತ್ತ ಮತ್ತೆ ಗುಂಪುಗೂಡಿ, ಅಲ್ರಿ, ಯಾರೇ ತಡವಾಗಿ ಬಂದರೂ ಬೈತಾಳೆ, ಆದರೆ ಈ ಹುಡುಗಿ ಬಂದರೆ ಮಾತ್ರ ಏನೂ ಅನ್ನೋಲ್ಲ ಎಂದಳು ಕವಿತಾ. ರಾಧಾ, ಅವಳ ಸಮಸ್ಯೆ ಗೊತ್ತಿಲ್ವಾ ಎಂದು ಕುಳಿತಲ್ಲೇ ಗದರಿದರು. ತಮ್ಮ ಹರಟೆಗೆ ಜೊತೆಯಾಗದ ಅವರನ್ನು ನಿರ್ಲಕ್ಷಿಸುತ್ತಾ ಫಾತಿಮಾ, ನಮಗೆಲ್ಲ ಮನೆ ಮುಂದೆ ರಥ ಬಂದು ನಿಲ್ಲುತ್ತೆ, ಅದರಲ್ಲಿ ಕುಳಿತು ಬರ್ತೀವಿ ಎಂದಾಗ ಎಲ್ಲರೂ ಗೊಳ್ಳನೆ ನಕ್ಕರು. ರಾಧಾ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು. ಅವರಿಗೂ ಹೀಗೆ ಕೆಲ ವರ್ಷಗಳಿಂದ ಆಡಳಿತ ಮಂಡಳಿ ಈ ಹಾಜರಿ ಯಂತ್ರ ಹಾಕಿದ್ದು ಕಿರಿಕಿರಿಯೇ ಆಗಿತ್ತು. ಬಿಟ್ಟು ಹೋಗೋಣ ಎಂದರೆ ಒಂದು ಸಂಸ್ಥೆ ಬಗೆಗೆ ಅಪಾರ ಅಭಿಮಾನ, ಎರಡು ಈ ವಯಸ್ಸಲ್ಲಿ ಬೇರೊಂದು ಕೆಲಸ ಎಲ್ಲಿ ಹುಡುಕುವುದು ಎಂಬ ಯೋಚನೆ. ಕವಿತಾ, ಅವಳ ಅವತಾರ ನೋಡಿದ್ರೇನ್ರೇ, ಯಾರಾದರೂ ಹೆಂಗಸು ಅಂತಾರಾ? ಚೀಚಿ, ದಿಮಾಕು ನೋಡಿ ಎಂದಳು. ಫಾತಿಮಾ, ಇವಳ ದಿಮಾಕಿಗೆ ಅಲ್ಲಿಂದ ಕಿತ್ತು ಇಲ್ಲಿ ಎಸ್ದಿದ್ದಾರೆ. ಅಲ್ಲ, ಇವಳು ಲೆಸ್ಬಿಯನ್ನ ಹೇಗೆ ಎಂದಾಗ ಮೇರಿ, ನಂಗೂ ಅದೇ ಡೌಟು. ಮದುವೆ ಆಗದಿರೋ ಸುಮಂಗೆ ಮಾತ್ರ ಉದಾರತನ, ನಮಗೆ ಗಂಡ ಮಕ್ಕಳು ಅತ್ತೆ ಮಾವ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸಿ ಬ್ಯಾಗ್ ಹತ್ಕೊಂಡು ಬರೋಷ್ಟರಲ್ಲಿ ಬಸ್ ಹೋಗಿರುತ್ತೆ. ಆಟೋದವನು ದುಪ್ಪಟ್ಟು ಹಣ ಕೇಳ್ತಾನೆ. ಇಷ್ಟಾಗಿಯೂ ಸ್ವಲ್ಪ ನೋಡಿಕೊಂಡೇ ಬರಬೇಕು, ಬಂದು ಇಲ್ಲಿ ಬಯಸ್ಕೋಬೇಕು, ಸಮಸ್ಯೆ ನಮಗೂ ಇಲ್ವಾ ಎಂದು ಅಸಮಾಧಾನ ಹೊರಹಾಕಿದಳು. ಅವರ ಮಾತಿಗೆ ತಕ್ಕಂತೆ ಸುಮಾ ಲಾವಣ್ಯಳ ಕ್ಯಾಬಿನ್ನಿನಿಂದ ನಗುತ್ತಾ ಹೊರಬಂದಳು. ಇವರಿಗೆ ಹೊಟ್ಟೆಯುರಿ, ಉಮಾಪತಿ ಹುಬ್ಬುಗಂಟೆಕ್ಕಿದ. ಅವರ ಮಾತಿಗೆ ತಕ್ಕಂತೆ ಸುಮಾ ಲಾವಣ್ಯಳ ಕ್ಯಾಬಿನ್ನಿನಿಂದ ನಗುತ್ತಾ ಹೊರಬಂದಳು. ಇವರಿಗೆ ಹೊಟ್ಟೆಯುರಿ, ಉಮಾಪತಿ ಹುಬ್ಬುಗಂಟೆಕ್ಕಿದ. ಅವಳ ಹಿಂದೆ ಬಂದ ಲಾವಣ್ಯ ಗುಂಪನ್ನು ನೋಡಿ ಕಿಡಿಕಿಡಿಯಾದಳು. ಕವಿತಾ, ಮ್ಯಾನೇಜ್ಮೆಂಟ್ನವರಿಗೆ ಕೊಡೋಕೆ ಹೇಳಿ ಸ್ಟೇಟ್ಮೆಂಟ್ ರೆಡಿ ಮಾಡಿ ಅಂತ ಹೇಳಿ ವಾರ ಆಯಿತು, ನಾಳೆ ಬಂದಾಗ ಏನು ಕೊಡಲಿ? ಇನ್ಕ್ರಿಮೆಂಟು ಇನ್ಸೆಂಟಿವು ಕೇಳೋಕೆ ಬಂದುಬಿಡ್ತೀರಾ ಗುಂಪು ಕಟ್ಕೊಂಡು ಎಂದಾಗ ಅವಳ ಮುಖ ಕಪ್ಪಿಟ್ಟು ತನ್ನ ಆಸನದಲ್ಲಿ ಕುಳಿತಳು. ಅವಳು ಹೋಗಿದ್ದೇ ತಡ. ಮ್ಯಾನೇಜ್ಮೆಂಟ್ನವರಿಗೆ ಮೊದಲು ಈ ಕಿರಿಕಿರಿನ ತೆಗೆದುಹಾಕಿ ಇನ್ಕ್ರಿಮೆಂಟ್ ಕೊಡದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ತೀನಿ ಎಂದಳು ದುಮುಗುಡುತ್ತಾ. ಅಂದು ಆಡಳಿತ ಮಂಡಳಿಯ ಆಗಮನವಾಗಿತ್ತು. ಸಿಬ್ಬಂದಿ ತೋರಿಕೆ ಮೇರೆಗೆ ಲಾವಣ್ಯಳನ್ನು ಹೊರತುಪಡಿಸಿ ಅವರೊಂದಿಗೆ ಮಾತನಾಡಲು ಅನುಮತಿಸಿದರು. ಆಗಲೇ ನಿಗದಿಯಾಗಿದ್ದ ಹೆಚ್ಚುವರಿ ಸಂಬಳದ ದರವನ್ನು ಶೇ 10-15% ಹೆಚ್ಚಿಸಬೇಕು ಹಾಗೂ ಲಾವಣ್ಯಳನ್ನು ಬೇರೆ ಕಡೆ ವರ್ಗಾಯಿಸಬೇಕು ಎಂದು ಬೇಡಿಕೆ ಇಟ್ಟರು. ಮಂಡಳಿಯು ಈಗ ಲಾವಣ್ಯಳ ಜೊತೆ ಮಾತ್ರ ಮಾತನಾಡಲು ಉಳಿದವರಿಗೆ ಹೊರಹೋಗಲು ಸೂಚಿಸಿದರು. ಬಂದಾಗಿನಿಂದ ಕೆಲಸದ ಸಲುವಾಗಿ ಒತ್ತಡ ನೀಡಿ ಕಾಡಿದ್ದ ಈಕೆ ಅವಶ್ಯವಾಗಿ ತಮ್ಮ ಬೇಡಿಕೆ ಈಡೇರದಂತೆ ಮಾಡುತ್ತಾಳೆ ಎಂದು ತಮ್ಮ ಮುಂದೆಯೇ ಚರ್ಚೆ ಆಗಬೇಕು ಎಂದು ಪಟ್ಟು ಹಿಡಿದರು. ಲಾವಣ್ಯಳಿಗೆ ಮಾತು ಆರಂಭಿಸುವ ಮುನ್ನ ಮ್ಯಾನೇಜ್ಮೆಂಟ್, ನೀವು ಹಾಗೂ ಸ್ಟಾಫ್ ಒಂದಾಗಿ ಹೇಳಿದರೆ ಮಾತ್ರ ನಾವು ವಿಚಾರ ಮಾಡ್ತೇವೆ, ಯಾಕೆಂದರೆ ಎಲ್ಲದರಲ್ಲೂ ಟೀಮ್ ವರ್ಕ್ ಮ್ಯಾಟರ್ಸ್ ಎಂದರು. ಲಾವಣ್ಯ, ಸರ್ ಮೊದಲು ನನಗೆ ಬೇರೆ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಬೇಕು ಎಂದಳು. ಒಡನೆ ಎಲ್ಲರೂ ಚಪ್ಪಾಳೆ ತಟ್ಟಿ ತಮ್ಮ ಸಹಮತ ವ್ಯಕ್ತಪಡಿಸಿದರು. ಇದನ್ನು ನಿರೀಕ್ಷಿಸಿಯೇ ಇದ್ದವಳು ಶುಷ್ಕವಾಗಿ ನಕ್ಕು, ಎರಡನೆಯದ್ದು ನಮ್ಮ ಬ್ರ್ಯಾಂಚಿಗೆ ಇನ್ಕ್ರಿಮೆಂಟ್ 20% ಮಾಡಿ ಅಂತ ರಿಕ್ವೆಸ್ಟು ಎಂದು ಅದಕ್ಕೆ ಪೂರಕವಾಗಿ ಸಿಬ್ಬಂದಿ ವರ್ಗ ಒಟ್ಟಾಗಿ ಮಾಡಿದ ಕೆಲಸದ ಪ್ರಗತಿಯನ್ನು, ಇತರ ಶಾಖೆಗಳಿಗಿಂತ ಹೆಚ್ಚಾಗಿದೆ ಎಂಬುದನ್ನು ವಿವರವಾಗಿ ಹೇಳಿದಳು. ಎಲ್ಲರ ಸಂತಸ ಇಮ್ಮಡಿಯಾಗಿತ್ತು. ಚಪ್ಪಾಳೆ ತಟ್ಟಿ ಮತ್ತೆ ತಮ್ಮ ಸಹಮತ ವ್ಯಕ್ತಪಡಿಸಿದರು. ಮೂರನೆಯದ್ದು ಇದು ಎಂದು ಹಾಳೆಗಳ ಗುಚ್ಛ ನೀಡಿದಳು. ಅದನ್ನು ನೋಡಿ ಅವರಿಗೇನೂ ಅರ್ಥವಾಗಲಿಲ್ಲ. ಲಾವಣ್ಯ, ಸರ್ ಇದು ಕವಿತಾ ಅವರು ಪೇಜ್ ವೇಸ್ಟ್ ಮಾಡದೆ ಇಟ್ಟಿರೋ ಪೇಜಸ್. ಇದರಲ್ಲಿ ರುಕ್ಮಿಣಿ, ಫಾತಿಮಾ, ಮೇರಿ ಕೊಟ್ಟಿರೋ ಇನ್ಫಾರ್ಮೇಷನ್ ಬಳಸಿ ರಾಧಾ ರೆಡಿ ಮಾಡಿರೋ ಸ್ಟೇಟ್ಮೆಂಟ್. ರಫ್ ಪೇಪರ್ ಅಂತ ಎಲ್ಲಿ ಬೇಕಾದಲ್ಲಿ ಇಟ್ಟರೆ ಅದರ ಅಂಚು ಮಡಚಿ ಪ್ರಿಂಟಿಂಗ್ ಮಷೀನಿಗೆ ಹಾಕೋಕೆ ಆಗೋಲ್ಲ ಅಂತ ಉಮಾಪತಿ ನೀಟಾಗಿ ಜೋಡಿಸಿಡೋ ಕೆಲಸನೂ ತಾವು ಗಮನಿಸಬೇಕು. ಇದು ಸಣ್ಣ ಉದಾಹರಣೆ. ನನ್ನ ಸ್ಟಾಫ್ ಆಫೀಸ್ನ ತಮ್ಮ ಮನೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾರೆ. ಪ್ರತಿಯೊಂದು ವಸ್ತುವಿನ ಬಗೆಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ. ಉಮಾಪತಿಯವರ ಮಿಸ್ಸಸ್ಗೆ IVF ಅವಳಿ ಮಕ್ಕಳಾಗಿವೆ. ಒಂದು ಮಗುನ ನೋಡ್ಕೊಳ್ಳೋಕೆ ಎಷ್ಟು ಜನ ಇದ್ದರೂ ಸಾಕಾಗೋಲ್ಲ. ಅಂಥದ್ರಲ್ಲಿ ಎರಡು ಮಕ್ಕಳ ಕೆಲಸ ಎಷ್ಟಾಗುತ್ತೆ ಅಷ್ಟು ಮಾಡಿ ಆಫೀಸಿಗೆ ಬರ್ತಾರೆ. ಇಂಥವರಿಗೆ ಡೈಲಿ ಲೇಟಾಗಿ ಬರೋದಕ್ಕೆ ಪನಿಷ್ಮೆಂಟ್ ಅಂತ ಒಂದು ಸಂಡೇ ಪೂರ್ತಿ ಕೆಲಸ ಮಾಡಿಸ್ಕೊಂಡೆ. ಪುಣ್ಯಾತ್ಮ ಇನ್ನೂ 2 Sundays ಕೆಲಸ ಮಾಡಿದರು. ಇದೇ ಕಾರಣಕ್ಕೆ ನಮ್ಮ ಬ್ರ್ಯಾಂಚ್ number 3 2 ಜಂಪ್ ಆಯಿತು ಎಂದಾಗ ಉಮಾಪತಿಗೆ ಹಲವು ತಿಂಗಳ ಹಿಂದೆ ಮೇಲಿನವರಿಗೆ ಅವಳ ವಿರುದ್ಧ ಹೇಳಿದ ಕಂಪ್ಲೇಂಟ್ ನೆನಪಾಗಿ ಮೊಗ ಬೆಳುಚಿತು. ಇನ್ನು ಸುಮಾ 2 ಚೇಂಜ್ ಮಾಡಿ ಬರಬೇಕು. ಇಲ್ಲಿ 8 ಕೆಲಸ ಮಾಡೋಕೆ ಬಸ್ ಸ್ಟಾಪಲ್ಲಿ ಬೆಳಗ್ಗೆ ಸಾಯಂಕಾಲ ಸೇರಿ 3 ಕಾಯಬೇಕು. ಮನೇಲಿ ಅಪ್ಪನಿಗೆ ಹುಷಾರಿಲ್ಲ, ಅಣ್ಣ ಬೇಜವಾಬ್ದಾರಿ, ಆದರೆ ಮನೆಗೆ ಮಗ ಆಗಿ ದುಡಿತಾ ಇದ್ದಾಳೆ. ಇನ್ನು ರಿಟೈರ್ಮೆಂಟ್ ಬಂದಿರೋ ರಾಧಾ ಮ್ಯಾಮ್ದು ಇನ್ ಟೈಮ್ ಪಂಚ್ ಆಗಬೇಕು ಅಂತ ಅವರನ್ನ ಡ್ರಾಪ್ ಮಾಡೋ 2-wheeler ಗಂಡ ಹೆಂಡತಿ ಇಬ್ಬರು ಸ್ಮಾಲ್ ಆಕ್ಸಿಡೆಂಟ್ ಮಾಡಿಕೊಂಡ್ರು. ರಾಜೀವ್ ರಘುಗೆ ನಾನು ಕೊಟ್ಟಿರೋ ಕಾಟನೇ ಸಾಕು. ಇಲ್ಲಿ ಹೆಣ್ಮಕ್ಕಳೇ ಜಾಸ್ತಿ ಇರೋದು ಸರ್. ಲೇಟಾಗಿ ಬಂದರೂ ನಾನು ಹೇಳಿದೆ ತಾವೇ ಓವರ್ ಟೈಮ್ ಮಾಡಿ ಕೆಲಸ ಅಚ್ಚುಕಟ್ಟಾಗಿ ಮುಗಿಸ್ತಾರೆ ಎಂದಾಗ ಎಲ್ಲರಿಗೂ ಅವಳ ಬಗೆಗೆ ಅಚ್ಚರಿ. ನಾನು ಸಹ ಇದೇ ಮಷಿನ್ ಸಲುವಾಗಿ 20 ಹಿಂದೆ ಬೇಗ ಬರೋಕ್ಕೆ ಹೋಗಿ ಆಕ್ಸಿಡೆಂಟ್ನಲ್ಲಿ ನನ್ನ ಗಂಡ ಮಗುನ ಕಳ್ಕೊಂಡೆ ಎಂದು ಆರ್ದ್ರಳಾದಳು. ಮರುಬಳಕೆ ಮಾಡಲಾದ ಪುಟಗಳಲ್ಲಿ PUNCH ಎಂದು ಒಂದೊಂದೇ ಅಕ್ಷರ ಒಂದೊಂದು ಪುಟದಲ್ಲಿ ಹೆಗ್ಗುರುತು ಮಾಡಿ ಪಂಚಿಂಗ್ ಮಷಿನ್ ರಿಮೂವಲ್ ಎಂಬ ಬೇಡಿಕೆ ಮೂಡಿಸಲಾಗಿತ್ತು. ಎಲ್ಲರೂ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಕಣ್ಣೀರಾಗಿ ಅವಳ ಒಳ್ಳೆಯ ಮನಕ್ಕೆ ಹರುಷದಿಂದ ಚಪ್ಪಾಳೆ ತಟ್ಟಿದರು. ಲಕ್ಷ್ಮಿ ತನ್ನ ಕೈ ಎತ್ತಿ ಇದಕ್ಕೆ ತನ್ನ ಸಹಮತವಿಲ್ಲ ಎಂದು ಹೇಳಿದಳು. ಎಲ್ಲರಿಗೂ ಅಚ್ಚರಿ ಹಾಗೂ ದಿಗಿಲು ಒಟ್ಟೊಟ್ಟಿಗೇ ಆಯಿತು. ಲಕ್ಷ್ಮಿ: ಸಾಹೇಬ್ರೇ, ನಾನು ಕಲಿತವಳಲ್ಲ. ನಮ್ಮವರು ಹೆಚ್ಚು ಕೆಲಸ ಮಾಡಿರಬಹುದು, ಆದರೆ ಹಾಗಂತ ನಮಗೆ ಮಾತ್ರ ಹೆಚ್ಚು ಸಂಬಳ ನೀಡಿ ಬೇರೆ ಕಡೆಯವರಿಗೆ ಅಂದರೆ ಬೇರೆ ಶಾಖೆಗಳಿಗೆ ಕಡಿಮೆ ನೀಡಿದರೆ ತಾಯಿಯ ಆಗಿರುವ ಈ ಸಂಸ್ಥೆ ಮಕ್ಕಳಲ್ಲಿ ಭೇದ ಮಾಡಿದ ಹಾಗಾಗುತ್ತೆ ಅಲ್ವೇ? ಕೇಳಿದಳು. ಈಗ ಆಡಳಿತ ಮಂಡಳಿ ಎಲ್ಲರನ್ನು ಹೊರಗೆ ಕಳುಹಿಸಿ ತಾವಷ್ಟೇ ಚರ್ಚಿಸಿದರು. ಸಿಬ್ಬಂದಿ ವರ್ಗದಲ್ಲಿ ಕಳವಳ. ಲಕ್ಷ್ಮಿ ಹೇಳಿದಂತೆ ಹೆಚ್ಚುವರಿ ಸಂಬಳವನ್ನು ಎಲ್ಲ ಶಾಖೆಗಳಿಗೆ ಸಮಾನವಾಗಿ ನೀಡಲು 15% ಹೆಚ್ಚಿಸಿ ಎಲ್ಲ ಶಾಖೆಗಳಲ್ಲೂ ಪಂಚಿಂಗ್ ಮಷಿನ್ ತೆಗೆದುಹಾಕಲು ಒಪ್ಪಿದರು. ಮತ್ತೆ ಸಿಬ್ಬಂದಿಯ ಬದಲಾದ ಬೇಡಿಕೆಯಂತೆ ಲಾವಣ್ಯಳನ್ನು ಅದೇ ಶಾಖೆಯಲ್ಲಿ ಉಳಿಸಲಾಯಿತು. ಹಲವು ತಿಂಗಳ ನಂತರ ರುಕ್ಮಿಣಿ ಎಲ್ಲರಿಗಿಂತ ತಡವಾಗಿ ಹೊರಟಿದ್ದಳು. ಅವಳ ಜೊತೆಗೆ ಹೋಗುವ ಎಂದು ಕವಿತಾ ತನ್ನ ಕೆಲಸ ಮುಗಿಸಿಯೂ ಸುಮ್ಮನೆ ಕಾಯುತ್ತಾ ಕುಳಿತಿದ್ದಳು. ತನ್ನ ಕ್ಯಾಬಿನ್ನಿನಿಂದ ಹೊರಬಂದ ಲಾವಣ್ಯ ಇವರಿಬ್ಬರೇ ಇರುವುದ ನೋಡಿ ಏಕೆಷ್ಟು ತಡ ಎಂಬಂತೆ ಕಣ್ಸನ್ನೆಯಲ್ಲೇ ಕೇಳಿದಳು. ಕವಿತಾ: ಅಯ್ಯೋ, ಇವಳು ಗಂಡನ ಆಫೀಸ್ನಲ್ಲಿ ಅದೇ ಪಂಚಿಂಗ್ ಮಷಿನ್ ಕಿರಿಕಿರಿ. ನಾಳೆ ಮಗನ ಶಾಲೆ ಪೇರೆಂಟ್ಸ್ ಮೀಟಿಂಗ್ ಇವಳೇ ಅಟೆಂಡ್ ಮಾಡೋಕೆ ಈಗ ಹೆಚ್ಚಿನ ಕೆಲಸ ಮುಗಿಸಿ ಹೋಗೋದು. ನಾಳೆ 2 ಅವರ್ ಲೇಟಾಗಿ ಬರ್ತಾಳೆ ಮೇಡಮ್, ಎಂದು ಗೆಳತಿಯ ಪರವಾಗಿ ಹೇಳಿದಳು. ಲಾವಣ್ಯ: ನಿಮ್ಮ ಯಜಮಾನರ ಆಫೀಸ್ ಕಿರಿಕಿರಿಗಿಂತ ನಮ್ಮ ಆಫೀಸಿನ ಕಿರಿಕಿರಿ ಅಂದರೆ ನಾನು ಪರವಾಗಿಲ್ಲ ಅಂತ ಹೇಳಿದ್ರೇನ್ರಿ, ಎಂದು ನಕ್ಕಳು. ಲಾವಣ್ಯಳ ಗುಟ್ಟು ಹೆಸರು ರಟ್ಟಾಗಿ ಬಹಳ ದಿನಗಳಾಗಿದ್ದವು. ಮೂವರು ಮನಸೋ ಇಚ್ಛೆ ನಕ್ಕರು. 3 ವೆಜ್ ಪ್ಯಾಟೀಸ್ ಆರ್ಡರ್ ಹಾಕಿ ಕವಿತಾಳ ಜೊತೆಗೆ ಹರಟೆಗೇಳಿದಳು ಲಾವಣ್ಯ.
1: ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಪುಸ್ತಕ ವಾಚನ ಸರಣಿ ಕಾರ್ಯಕ್ರಮ. ಪುಸ್ತಕ ವಾಚನ ಸರಣಿಯು ಸಾಹಿತ್ಯದ ಮೇಲಿನ ಆಸಕ್ತಿಯನ್ನ ಹೆಚ್ಚಿಸಿ ಓದುವ ಹವ್ಯಾಸವನ್ನ ಬೆಳೆಸಲಿ ಎಂಬ ಆಶಯದೊಂದಿಗೆ ಮತ್ತೊಂದು ಪುಸ್ತಕ ಮತ್ತಷ್ಟು ಕಥೆಗಳೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ನವೆಂಬರ್ವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247032, ಮೊಬೈಲ್ ಸಂಖ್ಯೆ 9448998.

ಅದ್ಭುತ ಗೀತೆ. ಎಷ್ಟೇ ನೋವಲ್ಲಿ ಇದ್ರೂ ಕೂಡ ಧೈರ್ಯ ತುಂಬುತ್ತಲ್ವಾ ಸ್ನೇಹಿತರೆ ಈ ಗೀತೆ. ಈ ಗೀತೆಯ ರಚನೆಕಾರರಾದಂತಹ ತೂಗು ಮುಂಚದ ಕವಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರಿಗೆ ಇಂದಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದ ಸಮರ್ಪಣೆ. ಈ ಭಾವಯಾನದ ಪಯಣದಲ್ಲಿ ನೀವು ಕೇಳ್ತೀರಾ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಪ್ರಸಿದ್ಧ ಭಾವಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೆಯಲ್ಲಿ ಮನುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377 एक्सटेंशन 1530।
1: ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
0: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551.

0: 530 ಮತ್ತು 08312473777 ಎಕ್ಸ್ಟೆನ್ಷನ್ 1530.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸಾತ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವಾ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
3: ಹಂಗಲ್ಲ, ಅದೈದ ಕೆಲ್ಸ.
2: ಯಾಕ ಮುಖ ಹೇಳದತ್ತಲ್ಲ?
3: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
3: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
4: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್, ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-530 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.
5: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಮೇಲೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಂಥ ಅದ್ಭುತ ಗೀತೆ! ಎಷ್ಟೇ ನೋವಲ್ಲಿ ಇದ್ರೂ ಕೂಡ ಧೈರ್ಯ ತುಂಬುತ್ತಲ್ವಾ ಸ್ನೇಹಿತರೆ ಈ ಗೀತೆ? ಈ ಗೀತೆಯ ರಚನೆಕಾರರಾದಂತಹ ತೂಗು ಮಂಚದ ಕವಿ HS ವೆಂಕಟೇಶ ಮೂರ್ತಿ ಅವರಿಗೆ ಇಂದಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದ ಸಮರ್ಪಣೆ. ಈ ಭಾವಯಾನದ ಪಯಣದಲ್ಲಿ ನೀವು ಕೇಳ್ತೀರಾ HS ವೆಂಕಟೇಶ ಮೂರ್ತಿ ಅವರ ಪ್ರಸಿದ್ಧ ಭಾವಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೆಯಲ್ಲಿ ವಣುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಮುಂದಿನ ಗೀತೆ, ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆ, ಪ್ರೀತಿ ಎನ್ನುವ ಮಾಯೆ ಏನು ಮಾಡಿತು ದೃಷ್ಟಿಯೇ, ನನ್ನದೆನ್ನುವ ದೃಷ್ಟಿ ನೀಡಿತು.

ಭಾವಸಂಗಮ ಭಾವಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಯಸಿ ಪ್ರೀತಿಸಿ ಮರತೆಯ, ಒಣಗಿಸಿ ಒಲವಿಸಿ ಒರತೆಯ.

0: ಅವ ಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ, ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ, ಪಶುಪಾಲನಾ, ಇದ್ರ ಬಗ್ಗೆನು ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನ ಈಗಾಗಲೇ ಸರ್ಕಾರ ಕೂಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ವರೆಗೆ ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರ

0: ಅಲ್ಲಿ ಸುಮಾರು 50 ಲಕ್ಷದಷ್ಟು ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 ಲಕ್ಷದವರೆಗೆ ಘಟಕದ ಯೋಜನೆ ಅದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 ಲಕ್ಷದ ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% ಶೇಕಡ 50%ರಷ್ಟು ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 ಕೋಟಿ ರೂಪಾಯಿ ವರೆಗೂ ಆ ಘಟಕದ ವೆಚ್ಚದಲ್ಲಿ ಶೇಕಡ 50%ರಷ್ಟು ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಇದು ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡ್ಬೋದು. ಯಾವುದೇ ಅಂದರೆ ಮತ್ತೊಂದು ಆಫೀಸಿಗಾಗಲಿ ಇನ್ನೊಂದು ಕಡೆ ಆಗಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗಲಿ ಅಂಥೇಳಿ ಈ ಒಂದು ಯೋಜನೆಯನ್ನು ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ.
1: ಸರ್, ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದರೂ?
0: ಇದರ ಜೊತೆಗೆ ಈಗ ಇದು NLM EDP ಪ್ರೋಗ್ರಾಮ್, ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮುನು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ ಶೇಕಡ 85%ರಷ್ಟು ಸಹಾಯಧನವನ್ನು ಸರ್ಕಾರ ನೀಡುತ್ತೆ. ಶೇಕಡ 15%ರಷ್ಟು ವಂತಿಗೆಯನ್ನು ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000ವರೆಗೆ ವಿಮೆಯನ್ನು ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
1: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
0: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿರುವಂತಹ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030ರವರೆಗೆ ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030ರವರೆಗೆ ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತು ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ದಾವೆ, ಈ ಎಲ್ಲ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ, ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗಿಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವ್ರ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ 100,000ಕ್ಕಿಂತ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ. ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸ್ಕೊಳ್ಳೋಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ್ದು ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸ್ಲಾಗ. ಇದರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ, ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೆ ಇರಬಹುದು, ಅಂತವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದ್ದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ 15,000ರಷ್ಟು ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ, ಕರು ಆದರೆ ಅದಕ್ಕೆ 7,500, ಹಾಗೆ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂತ ಪ್ರಾಣಿಗಳಿಗೆ ದೊರಕುವಂತ ಸೌಲಭ್ಯ.
1: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ, ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು?
0: ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ, ಇದು ಬಿಳಿ ಗೋವಿನ ಜೋಳ ಮೆಕ್ಕೆಜೋಳ ಅಂತ ನಾವೇನು ಹೇಳ್ತೀವಿ, ಸುಮಾರು 8-10-12 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ, ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯೋಕ್ಕೇನು ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
1: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ, ಅದರ ಬಗ್ಗೆ ಸರ್?
0: ನಮ್ಮಲ್ಲಿ ಎಲ್ಲ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿ ಬೇನೆ ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ಕಂದು ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದ್ರೆ ಹೆಮರೇಜಿಕ್ ಸೆಪ್ಟಿಸಿಮಿಯ, ಗಳಲೆ ರೋಗ, ಬ್ಲಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸಿಮಿ ಅಂತ ಬರುತ್ತೆ, ಕರುಳು ಬೇನೆ, ಅದರ ಜೊತೆಗೆ PPR ಅಂತ ಹೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನು ಇಲಾಖೆಯಿಂದ ಕೊಡಮಾಡ್ತೇವೆ. ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
1: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯಿತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನು ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ, 1962 ಅಂತ ಹೇಳಿ ಒಂದು ಫೋನ್ ನಂಬರ್ಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ 9-5 ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ, ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂಥ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂಥದ್ದು, ಆದರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9-5 ಅಂದರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂಥ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
1: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ, ಅವೇರ್ನೆಸ್?
0: ನಾವು ಈಗಾಗಲೇ ಇದು 2 ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂಥ ತಾಲೂಕಿನಲ್ಲಿ 150-200 ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
1: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹನ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಎಷ್ಟು ಹೆಚ್ಚಿಗೆ ಮಾಡಿದ್ರು ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಕನ್ಸ್ಯೂಮರ್ಸ್ಗೆ ಹೊರೆ ಆಗ್ಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು, ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂಥ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡಮಾಡ್ತಾರೆ, ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
1: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
0: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂಥ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ. ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು KCPF ಕುಕ್ಕುಟ ಮಂಡಳಿ ಅಂತಿದೆ, ಅವ್ರದ್ದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ. ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂಥ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂಥ ಜ್ಞಾನವನ್ನು ಕೊಡಮಾಡ್ತಾರೆ. ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ. ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕುವುದಾಗಲಿ, NLM EDP ಅರ್ಜಿ ಹಾಕುವುದಾಗಲಿ, ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ. ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಮತ್ತು ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂಥ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂಥ ಅಂದರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂಥ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದನ್ನು ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತಿಯವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ HF ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸ್ಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ, ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದರೆ 100 ರೂಪಾಯಿ ಇದ್ದರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತ ದಾರಿ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ. ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ, ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬೋದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನು, ಪಶು ವೈದ್ಯರನ್ನು ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನು ಜ್ಞಾನ ಹೊಂದಿರ್ತಾರೆ, ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನು ನಿವಾರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನು ಮಾಡಬೇಕು, ಇಂಥ ಎಲ್ಲ ಇದನ್ನು ನಮಗೆ ನಾವು ಎಲ್ಲ ನಮ್ಮ ಪಶುವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂಥ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿ ಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಭಾಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು ಎರಡು ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂಥದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನು ಸಾಕಿದಾಗ ಬರುವಂಥ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರ್ಬೋದು, ಅದು ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಅಥವಾ ದನಗಳಿಂದ ಬರುವಂಥ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದ್ದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ

0: ದೊಡ್ಡ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ ಅದು. ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ.
1: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ. ಉಳಿದ ಎಲ್ಲ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನೂ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ, ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ. ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರ್ಬೋದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ಭಾಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ, ಇದು ಸ್ಥಳೀಯ ಏನು ಸಂಸ್ಥೆಗಳಿರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದರೆ ಸ್ಟ್ರೇ ಅನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ABC ಅಂಥೇಳಿ ಒಂದು ಪ್ರೋಗ್ರಾಮ್ ಇದೆ, ಎನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಆನಿಮಲ್ಲಿಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ, 61,000 ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಎನಿಮಲ್ ನಾವು ಹಾಗೆ ಡೈರೆಕ್ಟ್ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ, ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೇನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ರಿಸ್ಟ್ರೇನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾರ್ಪೊರೇಷನದ್ದು ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABC ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಆ ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 cm ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂಥ ಎನಿಮಲ್ಲು ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನಹರಣ ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ ಎ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸ್ ಅನ್ನ ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
0: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
1: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ಒಂದು ದಿನದಲ್ಲಿಯೇ ಸುಮಾರು 15 ತಾಸವರೆಗೆ

0: ಕೆಲಸ ಮಾಡ್ತಿದ್ದೀರಿ, ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂಥೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
0: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM ಕಿ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ. ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831 244444 extension 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: GLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ನವೆಂಬರ್ವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ವಾರ್ತೆಗಳ ವಿವರ. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ದ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 873.3 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ ನಡುವೆ ಚರ್ಚೆ ನಡೆಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಮಾಹಿತಿ ವಿನಿಮಯ, ಕಡಲ ಭದ್ರತೆ, ಶೋಧ ಮತ್ತು ರಕ್ಷಣಾ ಸಮನ್ವಯ, ಜಂಟಿ ತರಬೇತಿ ಸೇರಿದಂತೆ ಪರಸ್ಪರ ಸಹಕಾರ ಬಲಪಡಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ ವಿರುದ್ದ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳುವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ಸ್ವತಂತ್ರ ತನಿಖೆ ಖಚಿತಪಡಿಸಿಕೊಳ್ಳಲು, ಹೊಣೆಗಾರರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಬಲೂಚ್ ರಾಷ್ಟ್ರದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯವನ್ನು ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ

0: ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027ರಲ್ಲಿ ಭಾರತ ಜಿಡಿಪಿ ಬೆಳವಣಿಗೆ ಶೇಕಡಾ 7ಕ್ಕೆ ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ

ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಹಿಂದೆ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ ಗಿಲ್ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ನವರಾತ್ರಿಯ 9 ದಿನಗಳು ನವದುರ್ಗೆಯ 9 ರೂಪಗಳ ಆರಾಧನೆಗೆ ಮೀಸಲಾದ ಪವಿತ್ರ ದಿನಗಳು. ಇಂದು ನಾವು ನವದುರ್ಗೆಯ 3ನೆಯ ರೂಪವಾದ ಚಂದ್ರಘಂಟಾ ದೇವಿಯ ಮಹಿಮೆಯ ಕುರಿತು ತಿಳಿದುಕೊಳ್ಳೋಣ. ಈ ತಾಯಿಯ ರೂಪ ಹೇಗಿದೆ, ಆಕೆಯ ಆರಾಧನೆಯ ಮಹತ್ವವೇನು, ನವರಾತ್ರಿಯ 3ನೆಯ ದಿನದಂದು ತಾಯಿಯನ್ನು ಪೂಜಿಸುವುದರ ವಿಶೇಷತೆಗಳೇನು, ಈ ಎಲ್ಲ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು.
1: ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ಪ್ರತಿಯೊಂದು ದಿನವೂ ವಿಶೇಷ, ಪ್ರತಿಯೊಂದು ದಿನವೂ ಒಂದೊಂದು ದೇವಿಯ ಆರಾಧನೆ, ಮತ್ತು ಪ್ರತಿಯೊಂದು ದೇವಿಯ ರೂಪವು ನಮಗೆ ಒಂದೊಂದು ಜೀವನದ ಸಂದೇಶವನ್ನು ನೀಡುತ್ತದೆ. ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಆರಾಧನೆಯೊಂದಿಗೆ ನವರಾತ್ರಿಗೆ ಶುಭಾರಂಭ ಮಾಡಿದ್ದೇವೆ. ಎರಡನೆಯ ದಿನ ತಪಸ್ಸು, ಭಕ್ತಿ ಮತ್ತು ಅಚಲ ಸಂಕಲ್ಪದ ಪ್ರತೀಕವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಿದ್ದೇವೆ. ಇಂದು ಈ ಪವಿತ್ರ ನವರಾತ್ರಿಯ 3ನೆಯ ದಿನ. ಇಂದು ನಾವು ಆರಾಧಿಸುವ ದೇವಿಯ ರೂಪವೇ ಶ್ರೀ ಚಂದ್ರಘಂಟಾದೇವಿ. ಹೆಸರು ಎಷ್ಟು ಸುಂದರವಾಗಿದೆ ಅಲ್ಲವೇ? ಚಂದ್ರನಂತಹ ತಂಪು, ಗಂಟೆಯಂತಹ ಜಾಗೃತಿ ಮತ್ತು ತಾಯಿಯಂತಹ ಅಪಾರವಾದ ರಕ್ಷಣೆ. ಒಂದೆಡೆ ಶಾಂತವಾದ, ಪ್ರಸನ್ನವಾದ ಮತ್ತು ಮತ್ತೊಂದೆಡೆ ಕೈಯಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ದುಷ್ಟಶಕ್ತಿಗಳನ್ನು ಸಂಹರಿಸುವ ವೀರರೂಪ. ನವರಾತ್ರಿಯ 9 ದಿನಗಳಲ್ಲಿ ಆರಾಧಿಸಲ್ಪಡುವ ನವದುರ್ಗೆಯರಲ್ಲಿ 3ನೇ ರೂಪವೇ ಶ್ರೀ ಚಂದ್ರಘಂಟಾದೇವಿ. 3ನೇ ದಿನ ಚಂದ್ರಘಂಟ ಆ ಸಂಕಲ್ಪದಿಂದ ಬಂದ ಧೈರ್ಯ ಮತ್ತು ರಕ್ಷಣೆಯ ಶಕ್ತಿ. ಅಂದರೆ ಮೊದಲ 2 ದಿನಗಳಲ್ಲಿ ಒಳಗಿನ ಶಕ್ತಿಯನ್ನು ಬೆಳೆಸಿಕೊಂಡ ದೇವಿಯು 3ನೆಯ ದಿನ ಅಧರ್ಮದ ವಿರುದ್ಧ ನಿಲ್ಲುವ ವೀರಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಹಾಗಾದರೆ ಈ ಚಂದ್ರಘಂಟ ದೇವಿ ಯಾರು? ಅವಳಿಗೆ ಯಾಕೆ ಚಂದ್ರಘಂಟ ಎಂಬ ಹೆಸರು ಬಂತು? ಅವಳ ಈ ರೂಪದ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಅವಳ ಆರಾಧನೆಯ ಮಹತ್ವವೇನು? ಮತ್ತು ನಮ್ಮ ಜೀವನಕ್ಕೆ ಆ ತಾಯಿಯ ರೂಪ ಯಾವ ಸಂದೇಶವನ್ನು ಕೊಡುತ್ತದೆ ಎಂದು ತಿಳಿಯೋಣ. ಇಂದು ನವರಾತ್ರಿಯ 3ನೇ ದಿನ ಈ ಪವಿತ್ರ ಸಂದರ್ಭದಲ್ಲಿ ಚಂದ್ರಘಂಟಾದೇವಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ, ತಾಯಿಯ ಕಥೆಯನ್ನು ಕೇಳೋಣ ಮತ್ತು ಭಕ್ತಿಯಿಂದ ತಾಯಿಯನ್ನು ಸ್ಮರಿಸೋಣ. ಚಂದ್ರಘಂಟ ಎಂಬ ಹೆಸರು ಏಕೆ ಬಂತು ಎಂದರೆ ಇದು ಬಹಳ ಸುಂದರವಾದ ಹೆಸರು. ಚಂದ್ರ ಎಂದರೆ ಅರ್ಧ ಚಂದ್ರ, ಘಂಟ ಎಂದರೆ ಗಂಟೆ. ಶಿವನನ್ನು ವಿವಾಹವಾದ ನಂತರ ಪಾರ್ವತಿಯು ತನ್ನ ಹಣೆಯ ಮೇಲೆ ಗಂಟೆಯ ಆಕಾರವನ್ನು ಹೋಲುವ ಅರ್ಧ ಚಂದ್ರವನ್ನು ಧರಿಸಿದಳು ಎಂಬ ಪೌರಾಣಿಕ ಪರಂಪರೆಯಿಂದ ಅವಳಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಆ ಚಂದ್ರನು ಕೇವಲ ಆಭರಣವಲ್ಲ, ಚಂದ್ರ ಮನಸ್ಸಿನ ಶಾಂತಿಯ ಸಂಕೇತ, ಗಂಟೆ ಜಾಗೃತಿ ಮತ್ತು ದುಷ್ಟಶಕ್ತಿಯನ್ನು ದೂರ ಮಾಡುವ ಶಕ್ತಿಯ ಸಂಕೇತವಾಗಿದೆ. ಹೀಗಾಗಿ ಚಂದ್ರಘಂಟಾದೇವಿಯ ರೂಪದಲ್ಲಿ ಶಾಂತಿ ಮತ್ತು ಶೌರ್ಯ ಎರಡೂ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇನ್ನ ಪೌರಾಣಿಕ ಕಥೆ ಕೇಳುವುದಾದರೆ ಈ ಕಥೆ ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಬಹಳ ಕಠಿಣವಾದ ತಪಸ್ಸು ಮಾಡಿದಳು. ನೀವು 2ನೇ ದಿನದ ಬ್ರಹ್ಮಚಾರಿಣಿ ದೇವಿಯ ಕಥೆಯಲ್ಲಿ ಕೇಳಿದಂತೆ ಅವಳ ಅಚಲವಾದ ತಪಸ್ಸಿನ ಫಲವಾಗಿ ಕೊನೆಗೆ ಶಿವನನ್ನು ಪಾರ್ವತಿಯನ್ನು ವಿವಾಹವಾಗಲು ಒಪ್ಪಿಕೊಂಡನು. ವಿವಾಹದ ನಂತರ ಪಾರ್ವತಿ ದೇವಿಯು ತನ್ನ ಹಣೆಯ ಮೇಲೆ ಅರ್ಧ ಚಂದ್ರವನ್ನು ಧರಿಸಿದಳು. ಆ ಅರ್ಧ ಚಂದ್ರವು ಘಂಟೆಯಂತೆ ಕಾಣಿಸುತ್ತಿರುವುದರಿಂದ ಅವಳು ಚಂದ್ರಘಂಟ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಇಲ್ಲೊಂದು ಪ್ರಸಿದ್ಧ ಜಾನಪದ ಪೌರಾಣಿಕ ಕಥೆ ಇದೆ. ಶಿವನು ಪಾರ್ವತಿಯನ್ನು ಮದುವೆಯಾಗಲು ವರನಾಗಿ ಮೆರವಣಿಗೆಯೊಂದಿಗೆ ಬಂದಾಗ ಅವನ ರೂಪ ಮತ್ತು ಅವನ ಜೊತೆ ಬಂದ ಘನಗಳು ಪಾರ್ವತಿಯ ತಾಯಿ ಮೇನಾದೇವಿಗೆ ಭಯ ಹುಟ್ಟಿಸಿದವು ಎಂದು ಕತೆ ಹೇಳುತ್ತದೆ. ಶಿವನ ಮೆರವಣಿಗೆಯಲ್ಲಿ ಭೂತಗಣಗಳು, ಅಗೌರಿಗಳು, ಸಾಧುಗಳು ಮತ್ತು ವಿವಿಧ ರೂಪದ ಗಣಗಳು ಇದ್ದುದರಿಂದ ಮೇನಾದೇವಿ ಭಯಗೊಂಡಳು. ಆಗ ಪಾರ್ವತಿ ದೇವಿಯು ತನ್ನ ದೈವಿಕ ಶಕ್ತಿಯಿಂದ ಪರಿಸ್ಥಿತಿಯನ್ನು ಸಮಾಧಾನಗೊಳಿಸಿದಳು. ಶಿವನು ಸುಂದರವಾದ ರಾಜಕುಮಾರನ ರೂಪದಲ್ಲಿ ಬರಲು ಕಾರಣಳಾದಳು ಎಂಬ ಕಥದ ಪ್ರಸಿದ್ಧವಾಗಿದೆ. ಇದೇ ಸಂದರ್ಭದಲ್ಲಿ ಪಾರ್ವತಿಯು ಶಾಂತವಾದರೂ ವೀರ ಶಕ್ತಿಯಿಂದ ಕೂಡಿದ ರೂಪವೇ ಚಂದ್ರಘಂಟ ಎಂಬ ಭಕ್ತಿ ಪರಂಪರೆಯಲ್ಲಿ ವಿವರಿಸಲಾಗುತ್ತದೆ. ಇನ್ನ ದೇವಿಯ ರೂಪ ಬಗ್ಗೆ ನೋಡುವುದಾದರೆ ಚಂದ್ರಘಂಟ ದೇವಿಯ ರೂಪ ಅತ್ಯಂತ ವೈಭವಯುತವಾಗಿದೆ. ಅವಳು ಸಾಮಾನ್ಯವಾಗಿ ಹಣೆಯ ಮೇಲೆ ಅರ್ಧ ಚಂದ್ರ, ಮೂರು ಕಣ್ಣುಗಳು, ಹುಲಿ ಅಥವಾ ಸಿಂಹದ ಮೇಲೆ ಆರೂಢಳಾಗಿದ್ದಾಳೆ, ಹತ್ತು ಕೈಗಳನ್ನು ಹೊಂದಿದ್ದಾಳೆ, ಚಿನ್ನದಂತೆ ಪ್ರಕಾಶಮಾನವಾದ ದೇಹ, ಮುಖದಲ್ಲಿ ಶಾಂತವಾದ ಭಾವ, ಇವುಗಳೊಂದಿಗೆ ಚಿತ್ರಿಸಲ್ಪಡುತ್ತಾಳೆ. ಅವಳ ಕೈಯಲ್ಲಿರುವ ಆಯುಧಗಳು, ಸಾಮಾನ್ಯ ಚಿತ್ರಣಗಳಲ್ಲಿ ಅವಳ ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಬಿಲ್ಲು, ಬಾಣ, ಕಮಲ, ಜಪಮಾಲೆ, ಕಮಂಡಲ, ಗಂಟೆ, ಗದೆ ಇದೆ ಮತ್ತು ಒಂದು ಕೈ ಅಭಯ ಮುದ್ರೆ, ಮತ್ತೊಂದು ವರದ ಮುದ್ರೆಯಲ್ಲಿರುವಂತೆ ಚಿತ್ರಿಸಲಾಗಿದೆ. ಇನ್ನು ಆ ಘಂಟೆಯ ವಿಶೇಷತೆಯನ್ನು ತಿಳಿಯೋಣ. ಇಂದು ಚಂದ್ರಘಂಟ ದೇವಿಯ ರೂಪದಲ್ಲಿರುವ ಅತ್ಯಂತ ಪ್ರಮುಖ ಸಂಕೇತವಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ದೇವಿಯ ಘಂಟೆಯ ಧ್ವನಿಯು ಅಸುರ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ಭಯವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಅಂದರೆ ಆ ಘಂಟೆಯ ಧ್ವನಿ ಕೇವಲ ಹೊರಗಿನ ಶಬ್ದವಲ್ಲ, ನಮ್ಮೊಳಗಿನ ಭಯ, ಅಜ್ಞಾನ, ನಕಾರಾತ್ಮಕತೆ ಮತ್ತು ದುರ್ಬಲತೆಯನ್ನು ಎಚ್ಚರಿಸುವ ದೈವಿಕ ನಾದದ ಸಂಕೇತ ಎಂದು ಕೂಡ ಇದನ್ನು ಅರ್ಥೈಸಬಹುದಾಗಿದೆ. ಇನ್ನು ಚಂದ್ರಘಂಟಾದೇವಿಯ ವಿಶೇಷ ಸಂದೇಶವನ್ನು ತಿಳಿಯೋಣ. ಚಂದ್ರಘಂಟಾದೇವಿಯ ರೂಪ ನಮಗೆ ಒಂದು ಅದ್ಭುತವಾದ ವಿಷಯ ಕಲಿಸುತ್ತದೆ. ಧೈರ್ಯ ಎಂದರೆ ಕೋಪವಲ್ಲ, ಧೈರ್ಯ ಎಂದರೆ ಭಯ ಇದ್ದರೂ ಸತ್ಯದ ಪರವಾಗಿ ನಿಲ್ಲುವುದು. ದೇವಿಯ ಮುಖ ಶಾಂತವಾಗಿದೆ, ಆದರೆ ಕೈಯಲ್ಲಿ ಆಯುಧಗಳಿವೆ. ಇದರ ಅರ್ಥ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದೆ ಅಗತ್ಯವಿದ್ದಾಗ ಧೈರ್ಯದಿಂದ ಎದುರಿಸಬೇಕು. ಅದಕ್ಕಾಗಿಯೇ ಚಂದ್ರಘಂಟಾದೇವಿಯ ಧೈರ್ಯ, ನಿರ್ಭಯತೆ, ರಕ್ಷಣೆ ಮತ್ತು ಶಾಂತಿಯ ಸಂಕೇತವಾಗಿ ಭಕ್ತರು ಆರಾಧಿಸುತ್ತಾರೆ. ಚಂದ್ರಘಂಟಾದೇವಿಯ ಆರಾಧನೆ ಬಗ್ಗೆ ತಿಳಿಯೋಣ. ನವರಾತ್ರಿಯ ಮೂರನೇ ದಿನ ಬೆಳಿಗ್ಗೆ ಮತ್ತು ಸಂಜೆ ಶುದ್ಧ ಮನಸ್ಸಿನಿಂದ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಸಾಮಾನ್ಯವಾಗಿ ದೇವಿಯ ಚಿತ್ರ ಮತ್ತು ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ದೀಪ ಬೆಳಗಿಸಿ, ಹೂಗಳನ್ನು ಅರ್ಪಿಸಿ, ಗಂಟೆ ಬಾರಿಸಿ, ದೇವಿಗೆ ನೈವೇದ್ಯ ಅರ್ಪಿಸಿ, ಮಂತ್ರ ಜಪಿಸಿ, ದೇವಿಯ ಧ್ಯಾನ ಮಾಡಿ ಪೂಜೆ ಮಾಡುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳು ಮತ್ತು ಖೀರನ್ನು ನೈವೇದ್ಯವಾಗಿ ಅರ್ಪಿಸುವ ಪದ್ಧತಿಯೂ ಇದೆ. ಇನ್ನ ದೇವಿಯ ಮಂತ್ರ ಸರಳವಾಗಿ ಜಪಿಸಬಹುದಾದ ಮಂತ್ರವಾಗಿದೆ. ಓಂ ದೇವಿ ಚಂದ್ರಘಂಟಾಯೇ ನಮಃ, ಓಂ ದೇವಿ ಚಂದ್ರಘಂಟಾಯೇ ನಮಃ. ಇದು ಭಕ್ತಿಯಿಂದ ಜಪಿಸುವ ಸಂಪ್ರದಾಯವಿದೆ. ಇನ್ನೊಂದು ಪ್ರಸಿದ್ಧ ಪ್ರಾರ್ಥನಾ ಶ್ಲೋಕವೂ ಕೂಡ ಇದೆ. ಅದೇನೆಂದರೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ ಕೈರತ ಪ್ರಸಾದಂ ತನುತೆ ಮಹಂ ಚಂದ್ರಘಂಟೇತಿ ವಿಶ್ರುತ. ಇನ್ನ ದೇವಿಯ ಆರಾಧನೆ ಮತ್ತು ಆಧ್ಯಾತ್ಮಿಕ ಅರ್ಥ. ನಾವು ಚಂದ್ರಘಂಟಾದೇವಿಯನ್ನು ಪೂಜಿಸುವಾಗ ಕೆಲವು ಹೊರಗಿನ ಸಮಸ್ಯೆಗಳು ದೂರವಾಗಲಿ ಎಂದು ಬೇಡಿಕೊಳ್ಳುವುದಕ್ಕಿಂತ ನಮ್ಮೊಳಗಿನ ಕೆಲವು ಶಕ್ತಿಗಳಿಗಾಗಿ ಪ್ರಾರ್ಥಿಸಬಹುದು. ಅಮ್ಮ, ನನಗೆ ಭಯ ಬಂದಾಗ ಧೈರ್ಯ ಕೊಡು, ಸಮಸ್ಯೆ ಬಂದಾಗ ಮನಸ್ಸಿಗೆ ಶಾಂತಿ ಕೊಡು, ತಪ್ಪು ಮತ್ತು ಅನ್ಯಾಯದ ಮುಂದೆ ಸತ್ಯದ ಪರವಾಗಿ ನಿಲ್ಲುವ ಶಕ್ತಿ ಕೊಡು, ನನ್ನ ಮನಸ್ಸಿನ ನಕಾರಾತ್ಮಕತೆಯನ್ನು ದೂರ ಮಾಡು. ಇದೇ ಚಂದ್ರಘಂಟಾ ದೇವಿಯ ಆರಾಧನೆಯ ಸುಂದರವಾದ ಅಂತರಾರ್ಥವಾಗಿದೆ. ಇನ್ನ ನವರಾತ್ರಿ ಅಂದರೆ ಕೇವಲ ದೇವಿಯ ಆರಾಧನೆ ಮಾತ್ರವಲ್ಲ, ಪ್ರತಿದಿನವೂ ಒಂದೊಂದು ಬಣ್ಣದ ಸಂಭ್ರಮವೂ ಹೌದು. ಇಂದು ನವರಾತ್ರಿಯ ಮೂರನೇ ದಿನ. ಚಂದ್ರಘಂಟಾದೇವಿಯ ಆರಾಧನೆಯ ಈ ಪವಿತ್ರ ದಿನದ ಬಣ್ಣ ಕೆಂಪು. ಕೆಂಪು ಬಣ್ಣ ನೋಡಿದಾಗ ನಮಗೆ ಮೊದಲು ನೆನಪಾಗುವುದು ಶಕ್ತಿ, ಧೈರ್ಯ ಮತ್ತು ಉತ್ಸಾಹ. ಅದಕ್ಕಾಗಿಯೇ ಈ ದಿನ ಕೆಂಪು ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಹಾಗಾದರೆ ಈ ಕೆಂಪು ಬಣ್ಣದ ಹಿಂದಿರುವ ವಿಶೇಷತೆ ಏನು, ನಮ್ಮ ಜೀವನಕ್ಕೆ ಅದು ಯಾವ ಸಂದೇಶವನ್ನು ನೀಡುತ್ತದೆ, ಬನ್ನಿ ಅದನ್ನ ಸ್ವಲ್ಪ ತಿಳಿದುಕೊಳ್ಳೋಣ.

0: ಕೆಂಪು ಅಂದರೆ ಕೇವಲ ಒಂದು ಬಣ್ಣವಲ್ಲ, ಅದು ಶಕ್ತಿಯ ಸಂಕೇತ, ಧೈರ್ಯದ ಸಂಕೇತ, ಉತ್ಸಾಹದ ಸಂಕೇತ ಮತ್ತು ಮಂಗಳನ ಸಂಕೇತವೂ ಕೂಡ ಆಗಿದೆ. ಚಂದ್ರಘಂಟಾ ತಾಯಿಯೂ ಕೂಡ ಶಾಂತ ಸ್ವರೂಪಿಣಿಯಾಗಿದ್ದರೂ ಅಗತ್ಯ ಬಂದಾಗ ದುಷ್ಟಶಕ್ತಿಗಳನ್ನು ಸಂಹರಿಸುವ ವೀರ ರೂಪವನ್ನು ತಾಳುತ್ತಾಳೆ. ಹಾಗಾಗಿ ಕೆಂಪು ಬಣ್ಣದ ಈ ಶಕ್ತಿಯ ಸಂಕೇತ ತಾಯಿಯ ರೂಪಕ್ಕೆ ತುಂಬಾ ಅರ್ಥಪೂರ್ಣವಾಗಿದೆ. ಅದರಿಂದ ನಾವು ಇಂದು ಕೆಂಪು ಬಣ್ಣದ ಸೀರೆ ಧರಿಸಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ತಾಯಿಯನ್ನು ಭಕ್ತಿಯಿಂದ ಸ್ಮರಿಸಬಹುದು. ಚಂದ್ರಘಂಟಾ ತಾಯಿಯನ್ನು ಚಿತ್ರದಲ್ಲಿ ವಿವಿಧ ಬಣ್ಣದ ವಸ್ತ್ರಗಳಲ್ಲಿ ಕಾಣಬಹುದು, ಆದರೆ ತಾಯಿಯ ನಿಜವಾದ ವೈಭವ ಅವಳ ಸೀರೆಯ ಬಣ್ಣದಲ್ಲಿಲ್ಲ, ಅವಳ ಹಣೆಯ ಮೇಲಿರುವ ಚಂದ್ರನಲ್ಲಿ, ಕೈಯಲ್ಲಿರುವ ಆಯುಧಗಳಲ್ಲಿ ಮತ್ತು ಭಕ್ತರನ್ನು ಕಾಪಾಡುವ ಆ ದೈವಿಕ ಶಕ್ತಿಯಲ್ಲಿ ಅಡಗಿದೆ. ಹಾಗಾಗಿ ಇಂದು ಕೆಂಪು ಬಣ್ಣವು ಧರಿಸಿ ನಮ್ಮ ಮನಸ್ಸಿನಲ್ಲಿಯೂ ತಾಯಿಯ ಧೈರ್ಯ ಮತ್ತು ಶಕ್ತಿಯನ್ನು ತುಂಬಿಕೊಳ್ಳೋಣ. ಇನ್ನು ಚಂದ್ರಘಂಟಾ ತಾಯಿಯ ಆರಾಧನೆಯಲ್ಲಿ ಭೋಗಕ್ಕೂ ವಿಶೇಷವಾದ ಮಹತ್ವವಿದೆ. ತಾಯಿಗೆ ಹಾಲು, ಕೀರು, ಪಾಯಸ ಮುಂತಾದ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಭಕ್ತಿಯಿಂದ ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ. ಹಾಲಿನಂತೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಲಿ, ತಾಯಿಯ ಕೃಪೆಯಿಂದ ನಮ್ಮ ಬದುಕಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ತುಂಬಲಿ ಎನ್ನುವುದೇ ಇದರ ಭಾವ. ಇನ್ನು ಚಂದ್ರಘಂಟಾ ತಾಯಿಯ ಶಕ್ತಿ ಬಗ್ಗೆ ಹೇಳುವುದಾದರೆ, ತಾಯಿ ಎಂದರೆ ಕೇವಲ ಶಾಂತ ಸ್ವರೂಪವಲ್ಲ. ಒಂದೆಡೆ ಹಣೆಯ ಮೇಲೆ ತಂಪಾದ ಚಂದ್ರ, ಮತ್ತೊಂದೆಡೆ ಕೈಯಲ್ಲಿ ಆಯುಧಗಳು. ಅಂದರೆ ಜೀವನದಲ್ಲಿ ಮನಸ್ಸು ಶಾಂತಿಯುತವಾಗಿರಬೇಕು, ಅಂದರೆ ಅನ್ಯಾಯ ಮತ್ತು ದುಷ್ಟಶಕ್ತಿಗಳ ಮುಂದೆ ಧೈರ್ಯವಾಗಿ ನಿಲ್ಲುವ ಶಕ್ತಿಯು ನಮ್ಮಲ್ಲಿರಬೇಕು ಎಂಬ ಸಂದೇಶವನ್ನು ತಾಯಿ ನೀಡುತ್ತಾಳೆ. ತಾಯಿಯ ಗಂಟೆಯನಾದ ನಮ್ಮೊಳಗಿನ ಭಯವನ್ನು ದೂರ ಮಾಡಿ ಧೈರ್ಯ ಮತ್ತು ಜಾಗೃತವನ್ನು ತುಂಬಲಿ ಎಂದು ಇಂದು ಚಂದ್ರಘಂಟಾ ತಾಯಿಯ ಪಾದಗಳಲ್ಲಿ ಪ್ರಾರ್ಥಿಸೋಣ. ಇನ್ನು ನವರಾತ್ರಿ ಅಂದರೆ ದೇವಿಯ ಆರಾಧನೆಯ ಜೊತೆಗೆ ಸಂಭ್ರಮದ ಹಬ್ಬವೂ ಹೌದು. ಅದರಲ್ಲೂ ದಾಂಡಿಯಾ ನೃತ್ಯಕ್ಕೆ ವಿಶೇಷ ಸ್ಥಾನವಿದೆ. ಕೈಯಲ್ಲಿರುವ ದಾಂಡಿಯಾ ಕೋಲುಗಳು ದೇವಿಯ ಆಯುಧಗಳ ಸಂಕೇತವೆಂದು ಭಾವಿಸಿ ದೇವಿಯ ಶಕ್ತಿಯನ್ನು ಸ್ಮರಿಸುತ್ತಾ ಜನರು ಉತ್ಸಾಹದಿಂದ ದಾಂಡಿಯಾ ಆಡುತ್ತಾರೆ. ಚಂದ್ರಘಂಟಾ ತಾಯಿಯ ವೀರಶಕ್ತಿಯನ್ನು ನೆನೆಸಿಕೊಂಡು ನಡೆಯುವ ಈ ನೃತ್ಯ ಭಕ್ತಿ ಮತ್ತು ಸಂಭ್ರಮ ಎರಡೂ ಒಂದಾಗಿ ಸೇರಿಸುತ್ತದೆ. ಹಾಗಾದರೆ ಇಂದು ನಾವು ನವರಾತ್ರಿಯ ಮೂರನೇ ದಿನದಂದು ನಾವು ಚಂದ್ರಘಂಟಾ ದೇವಿಯ ಮಹಿಮೆಯನ್ನು ತಿಳಿದುಕೊಂಡೆವು. ತಾಯಿಯ ಹಣೆಯ ಮೇಲಿರುವ ಚಂದ್ರ ನಮಗೆ ಶಾಂತಿಯನ್ನು ಕಲಿಸಿದರೆ ಅವಳ ಕೈಯಲ್ಲಿರುವ ಆಯುಧಗಳು ಧೈರ್ಯವನ್ನು ಕಲಿಸುತ್ತವೆ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಎದುರಿಸಬೇಕು ಎನ್ನುವುದೇ ಈ ಚಂದ್ರಘಂಟಾ ತಾಯಿಯ ಸಂದೇಶವಾಗಿದೆ. ಈ ಪವಿತ್ರ ದಿನದಂದು ಚಂದ್ರಘಂಟಾ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಮನೆಗಳಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಎಂದು ತಾಯಿಯ ಪಾದದಲ್ಲಿ ಪ್ರಾರ್ಥಿಸೋಣ. ಇದೇ ಭಕ್ತರೊಂದಿಗೆ ನವರಾತ್ರಿಯ ಮೂರನೇ ದಿನ ಈ ಸುಂದರ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ದಿನ ಮತ್ತೊಂದು ದೇವಿಯ ಮಹಿಮೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರೋಣ. ಶ್ರೀ ಚಂದ್ರಘಂಟಾ ದೇವಿ ಮಾತಾ ಕಿ ಜೈ. ಜೈ ಅಂಬೆ ಭವಾನಿ, ಜೈ ದುರ್ಗಾ ಮಾತಾ.
1: ಸ್ನೇಹಿತರೆ, ತಾಯಿಯ ರೂಪ ನಮಗೆ ಒಂದು ಮಹತ್ವದ ಸಂದೇಶವನ್ನ ನೀಡುತ್ತೆ. ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಎದುರಾದರೂ ಭಯಕ್ಕೆ ಮಣಿಯದೆ ಧೈರ್ಯದಿಂದ ಮುನ್ನಡೆಯಬೇಕು. ನಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ, ನಡೆ ನುಡಿಯಲ್ಲಿ ಧೈರ್ಯವಿರಲಿ ಎಂಬುದು ಚಂದ್ರಘಂಟಾ ದೇವಿಯ ಆರಾಧನೆಯ ಮಹತ್ವವಾಗಿದೆ. ಚಂದ್ರಘಂಟಾ ದೇವಿಯ ಮಹಿಮೆ ಹಾಗೂ ಆರಾಧನೆಯ ಮಹತ್ವವನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ನಮ್ರತಾ ಪಟ್ಟಣೆ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ತಾಯಿ ಚಂದ್ರಘಂಟೆಯ ಆಶೀರ್ವಾದವು ನಮ್ಮೆಲ್ಲರ ಮೇಲಿರಲಿ, ಎಲ್ಲರ ಬದುಕಿನಲ್ಲೂ ಸುಖ, ಶಾಂತಿ, ಧೈರ್ಯ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ನವದುರ್ಗೆಯ ಮತ್ತೊಂದು ರೂಪ ಹಾಗೂ ಮಹಿಮೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯತೆಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: तो क्या हमारे पास कोई डिजिटल घूंघट है? क्योंकि आजकल तो हमारी पूरी
1: इदुवरेगे नीवु केळिद्री वेणुध्वनि 90.4 FM, ಇದು ಕೆಎಲ್ಇ ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.